0: வந்தே மாதரம்.
1: சுஜலா சுபலா.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುವರಿಗೆ ರೂಪಾಳ ಶುಭ ಮುಂಜಾನೆಯ ನಮಸ್ಕಾರ. ಇಂದು ಸೋಮವಾರ 2026 ಇಸ್ವಿ ಜುಲೈ ತಿಂಗಳ 13 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಆಷಾಢ ಮಾಸದ 22 ದಿನ. ತರಂಗಾಂತರ 102.1 ಮೆಗಾಹರ್ಟ್ಸ್ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ ಸರಿಯಾಗಿ 5:58 ಸೆಕೆಂಡ್ಗಳು.

ಆಶಿಯಾಳ್ ಅವರಿಂದ 6:45 ಜನಪದ ಗೀತೆಗಳು. ಅಪ್ಪಗೆರೆ ತಿಮ್ಮರಾಜು ಮತ್ತು ಸಂಗಡಿಗರಿಂದ ಹಾಗೂ ಸಂಗೀತ ಕಟ್ಟಿ ಮತ್ತು ಸಂಗಡಿಗರಿಂದ. 7:15 ಭಾವಗೀತೆಗಳು. 7:30 ವಾಣಿಜ್ಯ ಪ್ರಕಟಣೆ. 7:45 ಚಿತ್ರಗೀತೆಗಳು. 8:00 ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್. 8:30 ವಚನ ಗಾಯನ. 9:00 ಪ್ರಕಟಣೆಗಳು. 9:05 ಭಾವಗೀತೆಗಳು. 9:30 ಚಿತ್ರಗೀತೆಗಳು.

ನಿಲಯದ ಮಧ್ಯಾಹ್ನ ಪ್ರಸಾರದಲ್ಲಿ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕತೆ ಅಡ್ರೆಸ್ ಬರೆದು ಪ್ರಸ್ತುತಪಡಿಸುತ್ತಾರೆ ಸ್ವಪ್ನ ಕಟ್ಟಿ. ಸಂಧಿಕಾಲದಲ್ಲಿ ಕೂತು ಪ್ರಬಂಧ ವಾಚನ ಪ್ರಸ್ತುತಿ ಸ್ಮಿತಾ ಭಟ್ ಅವರಿಂದ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ, ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ, ಆಕಾಶವಾಣಿ ಮೈಸೂರು ಕೇಂದ್ರದಿಂದ. 1:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ವಿಷಯ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:30ಕ್ಕೆ ಪ್ರದೇಶ ಸಮಾಚಾರ, 2:40ಕ್ಕೆ ಹಿಂದಿ ಪಾಠ. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00ಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ ಗಾಂಧಿ ಪ್ರಭಾವ, ಅಮರೇಶ್ ಗಿಣಿವಾಣಿ ಅವರಿಂದ. ನಂತರ ಚಿದಾನಂದ ಮೂರ್ತಿ ಅವರಿಂದ ದಾಸರ ಪದಗಳು. 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ಸೋಲಾರ್ ಶಕ್ತಿಯ ಬಳಕೆ ಕುರಿತು ತಜ್ಞರಾದ ಡಾಕ್ಟರ್ ವಿಜಯಕುಮಾರ್ ಪಲ್ಲೇದ್ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ. 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಗ್ರಾಮದ ಶಿವನಗೌಡ ಮಾಲಿ ಪಾಟೀಲ್ ಮತ್ತು ಸಂಘಟಕರಿಂದ ತತ್ವ ಪದಗಳು. 7:45ಕ್ಕೆ ಚಿತ್ರಗೀತೆಗಳು. 8:00ಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ ಹಾಗೂ ರಮಾ ಕುಲಕರ್ಣಿ. 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಯಾಪಲ್ದಿನ್ನಿ ಗ್ರಾಮದ ಕುರುಮಣ್ಣ ಮತ್ತು ಸಂಘಟಕರಿಂದ ಬಯಲಾಟದ ಪದಗಳು. 8:45ಕ್ಕೆ ಸಮಾಚಾರ ಸಂಧ್ಯಾ. 9:00ಗೆ ಇಂಗ್ಲಿಷ್ನಲ್ಲಿ ವಾರ್ತೆ. 9:15ಕ್ಕೆ ಭಾವಗೀತೆಗಳು.

9 ಗಂಟೆ 30 ನಿಮಿಷಕ್ಕೆ ದೊಡ್ಡಾಟ. ಶ್ರೀಕೃಷ್ಣ ಅನುಸಂಧಾನ ಪ್ರಸ್ತುತಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಸಣ್ಣ ಹುಸೇನ್ ಸಾಬ್ ಕೋಳೂರು ಮತ್ತು ಸಾಗಡಿಗರಿಂದ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೂದ್ ವಾದನ. 10 ಗಂಟೆ 30 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. 11 ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ಬಿಎಂ ಜಗದೀಶ್ ಅವರಿಂದ.
1: ನಿಸ್ವಾರ್ಥ ಸೇವೆ, ಅಪ್ಪಟ ತ್ಯಾಗ ಮತ್ತು ಅನುಕ್ಷಣವೂ ಕಾವಲುಗಾರ, ಬಾನಂಗಳದಲ್ಲಿ ಸದಾ ನಮ್ಮ ದೇಶದ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಗಂಭೀರವಾಗಿ ಹಾರಾಡಲು ನಿತ್ಯ ಶ್ರಮ ವಹಿಸುವವರೇ ನಮ್ಮ ವೀರ ಯೋಧರು. ನಮ್ಮ ಯೋಧರು ಎನ್ನುವ ಪದದಲ್ಲಿ ನಮ್ಮಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸುತ್ತದೆ, ಅಭಿಮಾನ ಉಕ್ಕಿ ಬರುತ್ತದೆ, ಇದು ನಮ್ಮ ದೇಶ ಎಂಬ ಹೆಮ್ಮೆಯ ಭಾವನೆ ಗರಿಗೆ ತರುತ್ತದೆ. ಯೋಧರು ದೇಶದ ಗಡಿಯಲ್ಲಿ ನಿತ್ಯ ನಿರಂತರ ಕಾವಲು ನಡೆಸುತ್ತಾ ನಮ್ಮ ಆಸ್ತಿ ನಮ್ಮ ಜೀವನ ಕಾಪಾಡುತ್ತಾ ನಮ್ಮ ಬದುಕು ಶಾಂತಿಯಿಂದ ಭದ್ರತೆಯಿಂದಾಗಿರಲು ಇವರ ನಿಸ್ವಾರ್ಥ ಸೇವೆ ಅಪ್ರತಿಮವಾಗಿದೆ. ತಮ್ಮ ಸ್ವಂತ ಕುಟುಂಬದಿಂದ ಬಹುದೂರದ ಗಡಿಗಳಲ್ಲಿ ಮಳೆ ಬಿಸಿಲು ಚಳಿ ಪ್ರಕೃತಿ ವಿಕೋಪ ಇವಾವುವನ್ನೂ ಲೆಕ್ಕಿಸದೆ ತಮ್ಮ ವೈಯಕ್ತಿಕ ಬದುಕನ್ನು ತ್ಯಾಗ ಮಾಡಿ ದೇಶದ ಭದ್ರತೆಗಾಗಿ ಒಳಿತಿಗಾಗಿ ಜನರ ರಕ್ಷಣೆಗಾಗಿ ಸದಾ ಸಿದ್ಧರಾಗಿರುತ್ತಾರೆ. ಆ ಶ್ರಮದ ಫಲವೇ ದೇಶದ ಜನ ಸುರಕ್ಷಿತವಾಗಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿದೆ. ಯೋಧರ ಕಾರ್ಯಗಳು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಒಂದೊಮ್ಮೆ ದೇಶದ ಒಳಗೆ ಯಾವುದಾದರೂ ಕಾರಣಗಳಿಂದಾಗಿ ಗಲಭೆಗಳು ನಡೆದಾಗ ಅಂತಹ ಗಲಭೆಗಳನ್ನು ಮತ್ತೆ ನಡೆಯದಂತೆ ತಮ್ಮ ವಿಶಿಷ್ಟ ಸೇವೆಯಿಂದ ಇವರು ಅಂತಹ ಗಲಭೆಗಳನ್ನು ನಿಯಂತ್ರಣಕ್ಕೆ ತರುತ್ತಾರೆ. ಮಾತ್ರವಲ್ಲದೆ ಗಲಭೆಗಳಿಂದ ಆಗಬಹುದಾದ ಆಸ್ತಿ ಜೀವಹಾನಿಯನ್ನು ಯಶಸ್ವಿಯಾಗಿ ಇವರು ತಡೆಯುತ್ತಾರೆ. ಆ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುತ್ತಲೇ ಬಂದಿದ್ದಾರೆ. ಅದಲ್ಲದೆ ಪ್ರಕೃತಿ ಮುನಿಸಿಕೊಂಡು ಉಂಟಾಗಬಹುದಾದ ನೈಸರ್ಗಿಕ ಹಾನಿಯ ಸಂದರ್ಭದಲ್ಲೂ ಇವರ ಸೇವೆ ಸದಾ ಅವಿಸ್ಮರಣೀಯ. ಜೀವನದ ಹಂಗನ್ನು ತೊರೆದು ಹಗಲಿರುಳು ಎನ್ನದೆ ಕಾರ್ಯಪ್ರವೃತ್ತರಾಗಿ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರನ್ನು ಸದಾ ರಕ್ಷಿಸುತ್ತಾರೆ. ವಿಕೋಪದ ಹಾನಿ ಪ್ರಮಾಣವನ್ನು ತಡೆಯುತ್ತಾರೆ. ಪ್ರವಾಹ, ಬರಗಾಲ, ಭೂಕುಸಿತ, ಬೆಂಕಿ ಅನಾಹುತ ಇಂತಹ ಅನೇಕ ಅವಘಡಗಳಲ್ಲಿ ನಮ್ಮ ಯೋಧರು ಮಾಡುವ ನಿಸ್ವಾರ್ಥ ಸೇವೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಸದಾ ಅವರನ್ನು ನಾವು ಹೃದಯದಿಂದ ಪ್ರೀತಿಯಿಂದ ಗೌರವಿಸುವಂತಹದ್ದಾಗಿದೆ. ನಮ್ಮ ಯೋಧರು ಭಾರತೀಯ ಸಶಸ್ತ್ರ ಪಡೆಗಳಾದ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಲೇ ಬಂದಿದ್ದಾರೆ. ನಮ್ಮ ಯೋಧರ ಕುರಿತು ಹೇಳುವಾಗ ಕೆಲ ಅಂಶಗಳನ್ನು ನಾವು ಕಾಣಬಹುದು. ನಮ್ಮ ವೀರ ಯೋಧರು ತ್ಯಾಗ ಮತ್ತು ದೇಶಭಕ್ತಿಯ ದ್ಯೋತಕವಾಗಿದ್ದಾರೆ. ನಮ್ಮ ಯೋಧರು ಶಿಸ್ತು ಮತ್ತು ನಮ್ಮೆಲ್ಲರನ್ನ ಅತ್ಯಂತ ಕ್ರಮಬದ್ಧ ರೀತಿಯಲ್ಲಿ ಬದುಕನ್ನು ಸಾಗಿಸಲಿಕ್ಕೆ ನೆರವಾಗುತ್ತಾರೆ. ಇವರ ಸಮಯ ಪಾಲನೆ, ಕಾರ್ಯದಕ್ಷತೆ, ಕಠಿಣ ಪರಿಶ್ರಮ ನಮಗೆ ಅರಿವಿಗೆ ಪಾಠಗಳಾಗಿವೆ. ನಮ್ಮ ಯೋಧರು ದೇಶದ ಏಕತೆಯ ಪ್ರತೀಕವಾಗಿದ್ದಾರೆ. ಅವರಿಗೆ ಇಡೀ ದೇಶವೇ ಒಂದು ಕುಟುಂಬ. ಹಾಗಾಗಿ ಅವರು ಯಾವುದನ್ನೂ ಲೆಕ್ಕಿಸದೆ ದೇಶದ ಜನರ, ದೇಶದ ಗಡಿ, ದೇಶದ ಆಸ್ತಿ, ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸುವಲ್ಲಿ ಸದಾ ಜಾಗೃತರಾಗಿ ಕಾರ್ಯಪ್ರವೃತ್ತರಾಗುತ್ತಾರೆ. ಭಾರತೀಯ ಯೋಧರು ಕೇವಲ ಸಮವಸ್ತ್ರ ಧರಿಸಿದವರಲ್ಲ, ಅವು ದೇಶಭಕ್ತಿಯ ಜ್ವಾಲೆಗಳು. ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು. ಇವರ ರಕ್ತದಲ್ಲಿ ದೇಶಭಕ್ತಿಯ ವೀರಾವೇಶವಿರುತ್ತದೆ. ನಮ್ಮ ವೀರ ಯೋಧರ ಕುರಿತಾಗಿ ತಮ್ಮ ಮನದಾಳದ ಮಾತುಗಳನ್ನು ಆಡಿರುವ ಕೆಲವು ಮಹನೀಯರು ಹೀಗೆ ಹೇಳುತ್ತಾರೆ. ಜನರಲ್ KM ಕರಿಯಪ್ಪನವರ ನುಡಿಗಳು ಹೀಗಿವೆ: ಯೋಧರು ತಮ್ಮ ಪ್ರಾಣದ ಹಂಗನ್ನು ತೊರೆದು ದೇಶಕ್ಕಾಗಿ ಹೋರಾಡುತ್ತಾರೆ. ಅವರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು. ಮತ್ತೋರ್ವರು ಶ್ರೀ ಸ್ಯಾಮ್ ಮಣೇಕ್ಷಾರವರು, ಅವರ ಮಾತಿನಲ್ಲಿ ಹೇಳುವುದಾದರೆ, ದೇಶಕ್ಕಾಗಿ ಪ್ರಾಣ ಕೊಡುವುದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಎಂದು ಉದ್ಗಾರ ತೆಗೆದಿದ್ದಾರೆ. ಕಾರ್ಗಿಲ್ ಹುತಾತ್ಮ ಹೆಮ್ಮೆಯ ಕ್ಯಾಪ್ಟನ್ ಮನೋಜ್ ಕುಮಾರ್ ರವರು ಆಡಿದ ಮಾತುಗಳು ಹೀಗಿವೆ: ನಾನು ಸಾಯುವ ಮುನ್ನ ನನ್ನ ದೇಶದ ಗಡಿ ರಕ್ಷಣೆಗೆ ನನ್ನ ಪ್ರಾಣ ಮುಡಿಪಾಗಿ ಇಡದೇ ಹೋದರೆ ಅಂತಹ ಸಾವು ನನ್ನನ್ನು ಅವಮಾನಿಸುತ್ತದೆ ಎಂಬ ಮಾತಿನಲ್ಲಿ ಯೋಧರ ಪ್ರಾಮುಖ್ಯತೆ ನಮಗೆ ಕಂಡುಬರುತ್ತದೆ. ದೇಶಕ್ಕಾಗಿ ಇವರ ಮನ ಮಿಡಿಯುವ ರೀತಿಯನ್ನು ತಿಳಿಸುತ್ತದೆ. ಇಂತಹ ವೀರ ಯೋಧರನ್ನು ಮನ ತುಂಬಿ ಗೌರವಿಸೋಣ, ನಮಿಸೋಣ. ದೇಶವೇ ನನ್ನ ಕುಟುಂಬ ಎಂಬ ವೀರ ಯೋಧರಿಗೆ ನಮ್ಮದೊಂದು ಸಲಾಂ.
0: ಇದುವರೆಗೆ ಬಿಎಂ ಜಗದೀಶ್ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಎನ್ಎಂ ಗಿರಿಜಾಪತಿ ಅವರ ಲಹರಿಯನ್ನ ಆಲಿಸಬಹುದು.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ಕೇಳಿ ರಾಘವೇಂದ್ರ ಪಿ ಇಟಗಿಯವರ ರಚನೆಯ ದೇಶಭಕ್ತಿ ಗೀತೆಯನ್ನು.

0: ಇದುವರೆಗೆ ದೇಶಭಕ್ತಿ ಗೀತೆಯನ್ನು ರಾಘವೇಂದ್ರ ಪೀಟಗಿಯವರ ರಚನೆಯ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:40. ಕೇಳಿ ರೈತರಿಗೆ ಸಲಹೆ, ಅಮರೇಶ್ ಆಶಿಯಾಳ್ ಅವರಿಂದ.
1: ಇತ್ತೀಚೆಗೆ ಜೈವಿಕ ಇಂಧನದ ಮಹತ್ವ, ಉತ್ಪಾದನೆ ಹಾಗೂ ಬಳಕೆಯ ಕುರಿತು ವ್ಯಾಪಕ ಚರ್ಚೆಗಳು ಆಗುತ್ತಿವೆ. ನಾವು ಸಾಂಪ್ರದಾಯಿಕ ಇಂಧನಗಳಾದಂತಹ ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಮುಂತಾದವುಗಳ ಬಳಕೆಯಲ್ಲಿ ಮುಂಚೂಣಿಯಲ್ಲಿ ಇದ್ದೇವೆ. ಮಿತಿ ಮೀರಿದ ಇಂಧನದ ಬೇಡಿಕೆಯಿಂದಾಗಿ ಪೆಟ್ರೋಲಿಯಂನಂತಹ ನೈಸರ್ಗಿಕ ಇಂಧನದ ಮೂಲಗಳಿಂದ ದಿನದಿಂದ ದಿನಕ್ಕೆ ಅವು ಬರಿದಾಗ್ತಾ ಹೋಗ್ತಿವೆ. ಪ್ರಸ್ತುತ 85% ಪೆಟ್ರೋಲಿಯಂ ಅನ್ನು ನಾವು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದ್ದೇವೆ. ಕೋಟ್ಯಾಂತರ ರೂಪಾಯಿಗಳನ್ನು ನಾವು ಇದಕ್ಕಾಗಿ ಕೂಡ ಖರ್ಚು ಮಾಡ್ತಾ ಇದ್ದೇವೆ. ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಯು ಕೂಡ ದಿನದಿಂದ ದಿನಕ್ಕೆ ವಿಪರೀತವಾಗಿ ಏರ್ತಾ ಇದೆ. ಅತಿಯಾದ ಪೆಟ್ರೋಲಿಯಂ ಬಳಕೆಯಿಂದ ಪರಿಸರ ಮಾಲಿನ್ಯವು ಕೂಡ ಹೆಚ್ಚಾಗ್ತದೆ. ಅಲ್ಲದೆ ಹಸಿರುಮನೆ ಅನಿಲ ಬಿಡುಗಡೆಯ ಪರಿಣಾಮದಿಂದಾಗಿ ವಾತಾವರಣದಲ್ಲಿ ಹಲವಾರು ವೈಪರೀತ್ಯಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈ ಎಲ್ಲ ಸಮಸ್ಯೆಗಳಿಗೆ ಪರ್ಯಾಯ ಇಂಧನದ ಬಗ್ಗೆ ವ್ಯಾಪಕ ಗಮನ ಹರಿಸುವುದು ಅತಿ ಅವಶ್ಯಕವಾಗಿರುವಂತಹ ವಿಷಯ. ಹೀಗಿರುವಾಗ ನಿರಂತರವಾಗಿ ನಮ್ಮ ಬೇಡಿಕೆಯನ್ನು ಪೂರೈಸುವಂತಹ ಪರ್ಯಾಯ ಇಂಧನ ಯಾವುದೆಂಬ ಪ್ರಶ್ನೆ ನಮ್ಮ ಮುಂದೆ ಬೃಹದಾಕಾರವಾಗಿ ನಿಂತಿದೆ. ಪೆಟ್ರೋಲಿಯಂಗೆ ಪರ್ಯಾಯವಾಗಿ ನೆಲದ ಆಳದಲ್ಲಿ ಹುದುಗಿರುವ ಇನ್ನಿತರ ಪಳೆಯುಳಿಕೆ ಸಂಪನ್ಮೂಲಗಳಿಂದ ಪರ್ಯಾಯ ಇಂಧನಗಳನ್ನು ನಾವು ತಯಾರಿಸಬಹುದು. ಸದ್ಯ ಲಭ್ಯವಿರುವ ಪರ್ಯಾಯ ಇಂಧನಗಳು 100 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಎಲ್ಲರ ಬೇಡಿಕೆಯನ್ನು ಈಡೇರಿಸಲಾಗದು. ಈ ಸ್ಥಿತಿಯಲ್ಲಿ ನಮಗೆ ಆಶಾಕಿರಣವಾಗಿ ಕಾಣುವುದು ಜೈವಿಕ ಇಂಧನವಂತೆ. ಎಲ್ಲಿಯವರೆಗೆ ಭೂಮಿಯಲ್ಲಿ ಫಲವತ್ತತೆ ಇರುತ್ತದೆಯೋ, ಎಲ್ಲಿಯವರೆಗೆ ನಾವು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿರುತ್ತೇವೆಯೋ, ಅಲ್ಲಿಯವರೆಗೆ ಜೈವಿಕ ಇಂಧನಗಳು ಈ ಭೂಮಿಯಲ್ಲಿರುತ್ತದೆ. ನಿರಂತರವಾಗಿ ನಮ್ಮ ಇಂಧನದ ಅಗತ್ಯತೆಗಳನ್ನು ಪೂರೈಸಬಲ್ಲ ಪರ್ಯಾಯ ಇಂಧನ ಜೈವಿಕ ಇಂಧನವೊಂದೇ. ಹಾಗಾದರೆ ಈ ಜೈವಿಕ ಇಂಧನ ಅಂದರೆ ಏನು ಎಂಬ ಪ್ರಶ್ನೆ ನಮಗೆ ಕಾಡದೇ ಇರುತ್ತದೆ. ವಿವಿಧ ಬಗೆಯ ಎಣ್ಣೆ ಬೀಜಗಳು, ಪಿಷ್ಟ, ಕಬ್ಬು ಮತ್ತಿತರ ಶರ್ಕರಾಂಶಗಳಿಂದ ಸಸ್ಯ ಮೂಲಗಳು ಮತ್ತು ಪ್ರಾಣಿಜನ್ಯ ಮೂಲಗಳಿಂದ ಉತ್ಪಾದನೆಯಾಗುವ ಇಂಧನಗಳನ್ನು ನಾವು ಜೈವಿಕ ಇಂಧನ ಅಂತ ಹೇಳಿ ಕರಿತೀವಿ. ಜೈವಿಕ ಇಂಧನವು ಜೈವಿಕ ಮೂಲಗಳಿಂದ ಅಂತಂದರೆ ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯ ಮೂಲಗಳಿಂದ ಉತ್ಪಾದನೆಯಾಗುವಂತಹ ಒಂದು ಇಂಧನ. ವಿವಿಧ ಎಣ್ಣೆ ಬೀಜಗಳು, ಪ್ರಾಣಿಜನ್ಯ ಕೊಬ್ಬು, ಸಿಹಿಜೋಳ, ಗೋವಿನ ಜೋಳ ಮುಂತಾದ ಸಕ್ಕರೆ ಅಂಶವುಳ್ಳ ಉತ್ಪನ್ನಗಳಿಂದಾಗಿ ಹಾಗೂ ಭವಿಷ್ಯದಲ್ಲಿ ಸಮುದ್ರ ಹಿನ್ನೀರಿನಲ್ಲಿ ಉಪಯುಕ್ತ ಹಾಗೂ ಮಲಿನ ನೀರಿನ ಮೇಲೆ ಸುಲಭವಾಗಿ ಬೆಳೆಯುವ ಆಲ್ಗೆ ಬೆಳೆಗಳಿಂದ ನಾವು ಜೈವಿಕ ಇಂಧನವನ್ನು ತಯಾರಿಸಿ ವಾಹನ ಹಾಗೂ ಇತರೆಡೆ ನಾವು ಬಳಸಬಹುದಾಗಿದೆ. ನಮ್ಮ ಪರಿಸರದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಹೊಂಗೆ, ಬೇವು, ಹಿಪ್ಪೆ, ನಾಗಸಂಪಿಗೆ, ಜತ್ರೋಪ, ಸೀಮರೂಪ, ಸೂರಹೊನ್ನೆ ಮುಂತಾದವುಗಳಿಂದ ಬರುವ ಎಣ್ಣೆಯನ್ನು ಬಳಸಿ ಜೈವಿಕ ಡೀಸೆಲ್ ಅನ್ನು ಕೂಡ ಉತ್ಪಾದನೆ ಮಾಡಬಹುದಾಗಿದೆ. ಕಬ್ಬು, ಜೋಳ, ಸಿಹಿಜೋಳ ಮುಂತಾದ ಸಕ್ಕರೆ ಅಂಶವುಳ್ಳ ಉತ್ಪನ್ನಗಳು ಮತ್ತು ಕೃಷಿ ತ್ಯಾಜ್ಯಗಳಿಂದ ಜೈವಿಕ ಎಥಿನಾಲ್ ಅನ್ನು ತಯಾರಿಸಬಹುದಾಗಿದೆ. ನಮ್ಮ ದೇಶದಲ್ಲಿ ಇಂತಹ ಸಸ್ಯಗಳಿಗೆ ಬೆಳೆಸುವುದಕ್ಕೆ ಬೇಕಾಗಿರುವ ವಾತಾವರಣ ಹಾಗೂ ಭೂಪ್ರದೇಶಗಳು ಲಭ್ಯವಿದ್ದು ಅವುಗಳನ್ನು ನಾವು ಕೃಷಿಯೇತರ ಭೂಮಿಯಲ್ಲೂ ಕೂಡ ಅದನ್ನು ಬೆಳೆಯಬಹುದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 13.5 ಲಕ್ಷ ಹೆಕ್ಟೇರ್ಗಳಷ್ಟು ಕೃಷಿಯೇತರ ಭೂಮಿ ಲಭ್ಯವಿದ್ದು ಈ ಪ್ರದೇಶವನ್ನು ಜೈವಿಕ ಇಂಧನ ಕಾರ್ಯಕ್ರಮಕ್ಕಾಗಿ ಬಳಸಬಹುದಾಗಿದೆ. ಸಮುದಾಯದ ಸ್ಥಳಗಳಾದಂತಹ ಕೆರೆಯಂಗಳ, ಶೈಕ್ಷಣಿಕ ಸಂಸ್ಥೆಗಳು, ಅವನತಿ ಅಂಚಿನಲ್ಲಿರುವಂತಹ ಅರಣ್ಯ ಪ್ರದೇಶಗಳು, ಗೋಮಾಳೆಗಳು, ದೇವಸ್ಥಾನಗಳು, ರೈತರ ಕೃಷಿ ಭೂಮಿಯ ಬದು, ಹಿತ್ತಲು ಮತ್ತಿತರೆ ಕೃಷಿ ಭೂಮಿಯಲ್ಲಿ ರೈತರು, ಸ್ವಸಹಾಯ ಸಂಘಗಳು, ಗ್ರಾಮ ಅರಣ್ಯ ಸಮಿತಿ ಹಾಗೂ ಸ್ವಯಂ ಸೇವಾ ಸಂಘಗಳ ಸಹಯೋಗದೊಂದಿಗೆ ಜೈವಿಕ ಸಸಿ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಚ್ಚಿಸಬಹುದಾಗಿದೆ. ಒಟ್ಟಿನಲ್ಲಿ ಈ ನಿಸರ್ಗದಲ್ಲಿ ಲಭ್ಯವಿರುವಂತಹ ಜೈವಿಕ ಇಂಧನವನ್ನು ನಾವು ಯಥೇಚ್ಛವಾಗಿ ಬೆಳೆದು ಅತಿಯಾದಂತಹ ಪೆಟ್ರೋಲಿಯಂ ಅವಲಂಬನೆಯನ್ನು ತಗ್ಗಿಸಬಹುದಾಗಿದೆ. ಇದರಿಂದ ನಮ್ಮ ಆದಾಯವು ಕೂಡ ಉಳಿತದೆ, ಹಾಗೆ ನಮ್ಮ ವಿದೇಶಿ ವಿನಿಮಯವು ಕೂಡ ಇದರಿಂದ ಉಳಿಸಲಿಕ್ಕೆ ಸಾಧ್ಯ ಇದೆ.
0: ಇದುವರೆಗೆ ರೈತರಿಗೆ ಸಲಹೆ, ಅಮರೇಶ್ ಆಶಿಯಾಳ್ ಅವರಿಂದ ಕೇಳಿದ್ರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:45. ಕೇಳಿ ಜನಪದ ಗೀತೆಗಳು. ಮೊದಲಿಗೆ ಅಪ್ಪಗೆರೆ ತಿಮ್ಮರಾಜು ಮತ್ತು ಸಂಗಡಿಗರಿಂದ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:55. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
2: ಆಕಾಶವಾಣಿ ಸಮಯ 6:55. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆ ಮೂಡಿಬರಲಿದೆ.
3: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಘಟನೆನ ಉದ್ಘೋಷಿತಂ ಯತ್ತೇನ ಗಗನಯಾನ ಅಭಿಯಾನಸ್ಯ ಕ್ರೂ ಮಾಡ್ಯೂಲ್ ತಂತ್ರಾಣಾಂ ತ್ರಯಾಣಾಂ ಪ್ರಮುಖ ಪರೀಕ್ಷಣಾನಾಂ ಸಫಲಂ ನಿಷ್ಪಾದನಂ ವಿಹಿತಂ. ಪ್ರಥಮ ಪರೀಕ್ಷಣ ಸಮುದ್ರೆ ಅವತರಣಾನಂತರಂ ಕ್ರೂ ಮಾಡ್ಯೂಲ್ ಇತ್ಯಸ್ಯ ಸ್ಥಿತಿಂ ಸುನಿಶ್ಚೇತುಂ ಸಂಬದ್ಧಂ ಆಸೀತ್. ಯತ್ ಅಂತರಿಕ್ಷ ಯಾತ್ರಿಣಾಂ ಸುರಕ್ಷಾಯಾಃ ದೃಷ್ಟ್ಯಾ ಅತ್ಯಂತಂ ಮಹತ್ವಪೂರ್ಣಂ ಮಾನದಂಡಂ ಮನ್ಯತೆ. ದ್ವಿತೀಯ ಪರೀಕ್ಷಣೆ ಅಂಬ್ಲಿಕಲ್ ತಂತ್ರಸ್ಯ ಪೃಥಕ್ಕರಣ ಪ್ರಕ್ರಿಯಾಯಾಃ ಪರೀಕ್ಷಣಂ ವಿಹಿತಂ. ತೃತೀಯ ಪರೀಕ್ಷಣೆ ತಾವತ್ ಶೀರ್ಷ ಆವರಣ ಪೃಥಕ್ಕರಣ ಕ್ಷಣೆ ಕ್ರೂ ಮಾಡ್ಯೂಲ್ ಇತ್ಯಸ್ಯ ಸಂರಚನಾತ್ಮಕ ಅಖಂಡತಾಯಾಃ ಪ್ರಾಮಾಣಿಕತಾಂ ಸಿದ್ಧಂ ಅಭವತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜುಲೈ ಮಾಸಸ್ಯ 26 ದಿನಾಂಕೆ ಆಕಾಶವಾಣಿತಃ ಪ್ರಸಾರಿತೆ ಮನ್ ಕಿ ಬಾತ್ ಇತ್ಯಾಖ್ಯ ಕಾರ್ಯಕ್ರಮೆ ದೇಶ ವಿದೇಶಸ್ಯ ಜನೈಃ ಸಾಕಂ ಸ್ವಕೀಯಾನ್ ವಿಚಾರಾನ್ ವಿನಿಮಯಿಷ್ಯತಿ. ಅಸ್ಯ ಮಾಸಿಕ ಶ್ರವ್ಯ ಕಾರ್ಯಕ್ರಮಸ್ಯ ಅಯಂ 36 ಭಾಗೋ ಭವಿತ. ಜನಾಃ ನಿಃಶುಲ್ಕ ದೂರಭಾಷ ಸಂಖ್ಯಾಯಾಃ 1800117000 ಇತಿ ಮಾಧ್ಯಮೇನ ಅಸ್ಯ ಕಾರ್ಯಕ್ರಮಸ್ಯ ಕೃತೆ ಸ್ವಕೀಯ ಪರಾಮರ್ಶಾನ್ ಪ್ರೇಷಯಿತುಂ ಶಕ್ನುವಂತಿ. ಜನಾಃ ತಾವತ್ ನರೇಂದ್ರ ಮೋದಿ ಆಪ್ ಇತ್ಯಸ್ಯ ಅಥ ಚ ಮೈ ಗೌವ್ ಇತಿ ಮುಕ್ತ ಮಂಚಸ್ಯ ಅಂತರ್ಜಾಲೀಯ ಮಾಧ್ಯಮೇನ ಚ ಸ್ವಕೀಯ ಪರಾಮರ್ಶಾನ್ ದಾತುಂ ಶಕ್ನುವಂತಿ. ಅಸ್ಯ ಆಗಾಮಿನಃ ಭಾಗಸ್ಯ ಕೃತೆ ಪರಾಮರ್ಶಾಃ ಅಸ್ಯ ಮಾಸಸ್ಯ 24 ದಿನಾಂಕಂ ಯಾವತ್ ಸ್ವೀಕರಿಷ್ಯಂತೆ. ಕೇಂದ್ರೀಯ ಸಹಕಾರಿತಾ ಮಂತ್ರಿ ಅಮಿತ್ ಶಾಹ ಅದ್ಯ ಗುಜರಾತ್ ರಾಜ್ಯಸ್ಯ ಗಾಂಧಿನಗರೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ APMC ಇತ್ಯಸ್ಯ ಅಮೃತ ಮಹೋತ್ಸವಾವಸರೆ ನೂತನಸ್ಯ ಶಾಕ್ ಉಪವಿಪಣನ ಕೇಂದ್ರಸ್ಯ ಉದ್ಘಾಟನಂ ವಿಧಾಸ್ಯತಿ. ಸಹಕಾರಿತಾ ಮಂತ್ರಾಲಯಾನುಸಾರಂ ಅಸ್ಮಿನ್ ಕಾರ್ಯಕ್ರಮೆ ಶ್ರೀ ಶಾಹ ಏಕ್ ಪೇಡ್ ಮಾ ಕೆ ನಾಮ್ ಇತ್ಯಭಿಯಾನಾಂತರ್ಗತಂ ಪಾದಪಾರೋಪಣಂ ವಿಧಾಸ್ಯತಿ. ಸಹೈವ APMC ಸಂಸ್ಥಾಯಾಃ ಅಮೃತ ಮಹೋತ್ಸವಸ್ಯ ಸಂಸ್ಮರಣಾಯ ಸಂಕಲಿತಾಂ ಏಕಾಂ ಸ್ಮಾರಕ ಪುಸ್ತಿಕಾಂ ವಿಮೋಚಯಿಷ್ಯತಿ. ಅತ್ರಾವಧೌ ಶ್ರೀ ಶಾಹಃ ದಹೇಗಾಂ APMC ಪರಿಷದಃ ಸದಸ್ಯೈಃ ಸಹಾಪಿ ವೈಚಾರಿಕ ವಿಮರ್ಶಂ ಸಾಧಯಿಷ್ಯತಿ. ಗತದಿನೆ ಓಮಾನ್ ತಟೆ ಭಾರತೀಯ ನಾವಿಕ ಯುಕ್ತೆ GFS ಗ್ಯಾಲೆಕ್ಸಿ ಇತ್ಯಾಖ್ಯೆ ವಾಣಿಜ್ಯಕ ಪೋತೆ ಆಕ್ರಮಣಾತ್ ಪರಂ ನವದೆಹಲ್ಯಾ ಪಶ್ಚಿಮೇಷ್ಯಾ ಕ್ಷೇತ್ರೇ ಉತ್ಪಾತಸ್ಯ ಶಮನಾಯ ಸ್ವಕೀಯಂ ಆಹ್ವಾನಂ ಪುನಃ ಪ್ರತಿಪಾದಿತಂ. ಆಕ್ರಮಣಸ್ಯ ತೀವ್ರ ನಿಂದಾಂ ಕುರ್ವತಾ ವಿದೇಶ ಮಂತ್ರಾಲಯೇನ ನಿಗದಿತಂ ಯತ್ ಪೋತೆ ಸ್ಥಿತೇಷು ಏಕಾದಶ ಭಾರತೀಯ ನಾಗರಿಕೇಷು 10 ನಾಗರಿಕಾಃ ಏತಾವತಾ ಸುರಕ್ಷಿತತಯಾ ನಿಷ್ಕಾಸಿತಾಃ. ಅಪರತ್ರ ಏಕಃ ನಾವಿಕಃ ಅಧುನಾಪಿ ವಿಲುಪ್ತಃ. ಮಂತ್ರಾಲಯೇನ ಪ್ರತಿಪಾದಿತಂ ಯತ್ ಓಮಾನ್ ದೇಶೆ ಸ್ಥಿತಃ ಭಾರತೀಯ ದೂತಾವಾಸಃ ಸ್ಥಿತೆ ಸೂಕ್ಷ್ಮಾವಲೋಕನಂ ಕರೋತಿ. ಸಹೈವ ಪ್ರಚಲತ್ಸು ರಕ್ಷಾ ಕಾರ್ಯೇಷು ಓಮಾನ್ ದೇಶಸ್ಯ ಪ್ರಾಧಿಕಾರಿಭಿಃ ಸಾಕಂ ಸಕ್ರಿಯ ಸಮನ್ವಯಂ ಸಾಧಯತಿ. ನವದೆಹಲ್ಯಾ ವಾಣಿಜ್ಯಿಕ ನೌವಹನೇಷು ಪ್ರಚಲತ್ಸು ನಿರಂತರ ಆಕ್ರಮಣ ಪ್ರಸಂಗೇಷು ಸ್ವಕೀಯ ಗಭೀರ ಚಿಂತಾ ಪ್ರಕಟಿತ. ಅನೇನೈವ ಸಹ ಭಾರತಸ್ಯ ಅಸ್ಯ ರಾಜನೈತಿಕ ಸಮಾಧಾನಾಯ ವಾರ್ತಾನಾಂ ಶೀಘ್ರ ಸಂಪೂರ್ತ್ಯೈ ಯಾಚನಾ ವಿಹಿತ ಯೇನ ಅಸ್ಮಿನ್ ಕ್ಷೇತ್ರೆ ಪುನಃ ಶಾಂತಿಃ ಸುಸ್ಥಿರತಾ ಚ ಪ್ರವರ್ತೇತ. ಫಿಫಾ ವಿಶ್ವಚಷಕ ಪಾದಕಂದುಕ ಪ್ರತಿಸ್ಪರ್ಧಾಯಾಂ ಸರ್ವೇಷಾಂ ಪ್ರಾಗುಪಾಂತ್ಯ ಚರಣಾತ್ಮಕಾನಾಂ ದ್ವಂದ್ವಾನಾಂ ಸಮಾಪ್ತ್ಯನಂತರಂ ಉಪಾಂತ್ಯ ಚಕ್ರಸ್ಯ ರೂಪರೇಖಾ ಪೂರ್ಣತಃ ಸಿದ್ಧಾ ಸಂಜಾತಾ. ಪ್ರಥಮಾಯಾಂ ಉಪಾಂತ್ಯ ಸ್ಪರ್ಧಾಯಾಂ ಆಗಾಮಿ ಬುಧವಾಸರೆ ಫ್ರಾನ್ಸ್ ಸ್ಪೇನ್ ದಲಯೋರ್ಮಧ್ಯೆ ಸ್ಪರ್ಧಾ ಭವಿತಾ. ಕ್ರೀಡೇಯಂ ಭಾರತೀಯ ಸಮಯಾನುಸಾರಂ ರಾತ್ರೌ ಸಾರ್ಧದ್ವಾದಶವಾದನೆ ಸಮಾರಪ್ಸ್ಯತೆ. ಇತಿ ವಾರ್ತಾಃ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7 ಗಂಟೆ.
0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಆಕಾಶವಾಣಿ ಸಮಯ 7:02 ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ. ಐಸ್ ಕ್ರೀಮ್ ಬೇಕೆ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಮಲ್ಲಕಂಬ ಗ್ರಾಮೀಣ ಸೊಗಡಿನ ಭಾರತೀಯ ಸಾಂಪ್ರದಾಯಿಕ ಕ್ರೀಡೆ. ಯೋಗ ಸಂಕೀರ್ಣ

0: ಸಮತೋಲನ, ಅಂಗಸೌಷ್ಠವ ಸೇರಿದಂತೆ ಚಮತ್ಕಾರಿಕ ಭಂಗಿಗಳನ್ನು ಸ್ಥಿರಲಂಬ ಕಂಬ, ನೇತಾಡುವ ಕಂಬ ಅಥವಾ ಹಗ್ಗದೊಂದಿಗೆ ಮಲ್ಲಕಂಬ ಪಟುಗಳು ವಿಶಿಷ್ಟವಾಗಿ ಯೋಗಾಸನ ಭಂಗಿಗಳನ್ನು ನಿರ್ವಹಿಸುತ್ತಾರೆ. ಅನೇಕ ಶತಮಾನಗಳ ಹಿಂದೆ ಮಲ್ಲರು ದೇಹದಾರ್ಢ್ಯತೆಯನ್ನು ಸಾಧಿಸಲು ಕಂಬಗಳ ಮೇಲೆ ಯೋಗ ಪ್ರದರ್ಶನಕ್ಕೆ ಅಣಿಯಾದ ಗರಡಿ ಮನೆಗಳ ವಿಸ್ತೃತ ಸ್ವರೂಪ ಮಲ್ಲಕಂಬ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಪ್ರತಿಷ್ಠಿತ ಏಷ್ಯಾ ಕ್ರೀಡಾಕೂಟ ಸೇರಿದಂತೆ ಮಲ್ಲಕಂಬ ಒಲಿಂಪಿಕ್ನಲ್ಲಿಯೂ ಸ್ಪರ್ಧೆಗೆ ಅರ್ಹವಾಗುವಂತೆ ಕೇಂದ್ರ ಸರ್ಕಾರ ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಅಮೆಚೂರ್ ಮಲ್ಲಕಂಬ ಫೆಡರೇಷನ್ ಸಹಯೋಗದಲ್ಲಿ ಮಲ್ಲಕಂಬ ಪಟುಗಳಿಗೆ ತರಬೇತಿ, ವೇದಿಕೆ ಜೊತೆಗೆ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿದೆ. ಗಂಡು ಮಕ್ಕಳು ಮಾತ್ರವಲ್ಲದೆ ಹೆಣ್ಣು ಮಕ್ಕಳು ಮಲ್ಲಕಂಬದಡಿ ತರಬೇತಿ ಪಡೆಯಲು ಅವಕಾಶವಿದೆ. ಸ್ಥಿರ ಮಲ್ಲಕಂಬ, ನೇತಾಡುವ ಮಲ್ಲಕಂಬ, ಹಗ್ಗದ ಮಲ್ಲಕಂಬ ಅಥವಾ ಸರಪಣಿ ಚಿಕ್ಕ ಕಂಬದ ಮೂಲಕ ಮಲ್ಲಕಂಬ ಕ್ರೀಡಾಪಟು ಸ್ಥಿರತೆ ಮತ್ತು ಸಮತೋಲನವನ್ನು ಸಾಧಿಸುವ ಸಂಕೀರ್ಣ ಯೋಗಾಸನಗಳನ್ನು ಪ್ರದರ್ಶಿಸುವ ಸಾಹಸಮಯ ಕ್ರೀಡೆ ಮಲ್ಲಕಂಬ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ, ಕರ್ನಾಟಕ ಮಲ್ಲಕಂಬ ಅಮೆಚೂರ್ ಫೆಡರೇಷನ್ ಕಾರ್ಯದರ್ಶಿ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಭಾರತದ ಪ್ರಾಚೀನ ಕ್ರೀಡೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಅದ್ಭುತವಾದ ಕ್ರೀಡೆ ಮಲ್ಲಕಂಬ. ಈ ಮಲ್ಲಕಂಬವನ್ನು ಕ್ರೀಡಾ ದೃಷ್ಟಿಯಿಂದ ನೋಡಿದಾಗ ಹಾಗೂ ಇತರೆ ಕ್ರೀಡೆಗಳಿಗೆ ಹೋಲಿಸಿದಾಗ ತಲೆಯ ಭಾಗದಿಂದ ಹಿಡಿದು ಪಾದದ ಬೆರಳಿನವರೆಗೂ ವ್ಯಾಯಾಮ ಸಿಗುವಂತಹ ಕ್ರೀಡೆ. ಈ ಕ್ರೀಡೆಯ ಬಗ್ಗೆ ಈಗಾಗಲೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ಮಾಡಿ ಅದರ ಪರಿಣಾಮವಾಗಿ ಖೇಲೋ ಇಂಡಿಯಾ ಆವೃತ್ತಿಯ ಪ್ರಾರಂಭ ಮಾಡಿದ್ದು, ಈಗಾಗಲೇ ಮಲ್ಲಕಂಬ ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ ಹೊರಹೊಮ್ಮಿದ್ದು, ಸುಮಾರು 22 ದೇಶಗಳಿಂದ ಈ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ.
0: ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವವನ್ನು ಈ ತಿಂಗಳ 15-17 ಧಾರವಾಡ ಜಿಲ್ಲೆಯಲ್ಲಿ ಆಯೋಜಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ನಿರ್ದೇಶಕಿ ಕೆ ಶಶಿಕಲಾ.
3: 2025-26 ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯುರ್ವೇದ ಭಾಷಣ ಖಂಡಿಕೆಯ ಹಿನ್ನೆಲೆಯಲ್ಲಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಮಲ್ಲಕಂಬ ಕ್ರೀಡೆಯನ್ನ ಆಯೋಜನೆ ಮಾಡೋದಕ್ಕೆ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು. ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿದೆ. 2ನೇ ಆವೃತ್ತಿಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಸುಮಾರು 18 ಜಿಲ್ಲೆಗಳ 300 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿರುತ್ತಾರೆ. ದಿನಾಂಕ 15-17 ಧಾರವಾಡ ಜಿಲ್ಲೆಯಲ್ಲಿ ಮಲ್ಲಕಂಬ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಮಲ್ಲಕಂಬ ಕ್ರೀಡೆ ಗ್ರಾಮೀಣ ದೇಸಿ ಕ್ರೀಡೆಯಾಗಿದ್ದು ಸಮರ ಕಲೆಯಾಗಿ ಪ್ರಚಲಿತದಲ್ಲಿತ್ತು.
0: ದೇಶಾದ್ಯಂತ ಪ್ರಸಕ್ತ ವರ್ಷ 83 ಸಂಘ ಶಿಕ್ಷಾ ವರ್ಗ ಮತ್ತು 12 ಕಾರ್ಯಕರ್ತ ವಿಕಾಸ ವರ್ಗಗಳು ನಡೆದಿದ್ದು, 18,842 ಸ್ವಯಂ ಸೇವಕರು ತರಬೇತಿ ಪಡೆದಿದ್ದಾರೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರಚಾರ್ ಪ್ರಮುಖ್ ಸುನೀಲ್ ಅಂಬೇಕರ್ ತಿಳಿಸಿದ್ದಾರೆ. ಬೆಳಗಾವಿಯ ಅನಗೋಳದ ಸಂತ ಮೀರಾ ಶಾಲೆಯ ಜನಕಲ್ಯಾಣ ಸಭಾಂಗಣದಲ್ಲಿ 3 ದಿನಗಳ ಕಾಲ ನಡೆದ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ನಿನ್ನೆ ಸಮಾರೋಪಗೊಂಡಿತು. ಆರ್ಎಸ್ಎಸ್ ಸರಸಂಘ ಚಾಲಕ ಡಾ ಮೋಹನ್ ಭಾಗವತ್, ಸರಕಾರಿವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 223 ಜನ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ KMCRI ಸರ್ಕಾರದ ಅನುದಾನ ಹಾಗೂ ದಾನಿಗಳ ನೆರವಿನಿಂದ ಮಕ್ಕಳ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆ ಹಾಗೂ ಗುಣಮಟ್ಟದ ಆರೈಕೆಗೆ ಹೆಸರಾಗಿದೆ. ಉತ್ತರ ಕರ್ನಾಟಕದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟದ ಆರೋಗ್ಯ ಸೇವೆ ಇಲ್ಲಿ ಲಭ್ಯವಿದೆ. ಧಾರವಾಡ, ಹಾವೇರಿ, ಗದಗ್, ಉತ್ತರ ಕನ್ನಡ, ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಂದ ಆರೋಗ್ಯಾಕಾಂಕ್ಷಿ ಮಕ್ಕಳು ಕೆಎಂಸಿಆರ್ಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವೈದ್ಯಕೀಯ ಅಧೀಕ್ಷಕ ಡಾ ಈಶ್ವರ್ ಹಸಬಿ ತಿಳಿಸಿದ್ದಾರೆ. ಕೆಎಂಸಿಆರ್ಐ ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಹಾಗೂ ತಜ್ಞ ವೈದ್ಯ ಡಾ ವಿನೋದ್ ರಟಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
7: ಉತ್ತರ ಕರ್ನಾಟಕದ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯ ಮಕ್ಕಳ ವೈದ್ಯಕೀಯ ವಿಭಾಗವು ಹಲವು ದಶಕಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ. ಅತ್ಯುತ್ತಮ ಚಿಕಿತ್ಸಾ ಸೇವೆ, ವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಈ ವಿಭಾಗವು ರಾಜ್ಯದಲ್ಲಿಯೇ ತನ್ನದೇ ಆದ ಹೆಗ್ಗಳಿಕೆಯನ್ನು ಗಳಿಸಿದೆ. ಉತ್ತರ ಕರ್ನಾಟಕದ ಅತಿದೊಡ್ಡ ಹಾಗೂ ಅತ್ಯಾಧುನಿಕ ಮಕ್ಕಳ ತೀವ್ರ ನಿಗಾ ಘಟಕ ಹೊಂದಿರುವುದು ಮತ್ತು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹೊಂದಿರುವುದು ಅದರ ಮೂಲಕ ಸಾವಿರಾರು ಮಕ್ಕಳ ಜೀವ ಉಳಿಸಿರುವ ಹೆಮ್ಮೆ ನಮ್ಮದಾಗಿದೆ. ರೋಟರಿ ಜೀವಾಮೃತ ದಾನಿ ತಾಯಿ ಹಾಲು ಬ್ಯಾಂಕ್ ಮೂಲಕ ತಾಯಿಯ ಹಾಲು ಲಭ್ಯವಿಲ್ಲದ ನವಜಾತ ಶಿಶುಗಳಿಗೆ ಸುರಕ್ಷಿತ ದಾನಿ ತಾಯಿ ಹಾಲು ಒದಗಿಸಿ ಆರೋಗ್ಯಕರ ಜೀವನಕ್ಕೆ ಭದ್ರ ಬುನಾದಿ ನಿರ್ಮಾಣ ಮಾಡುತ್ತಿದೆ. ಪೌಷ್ಟಿಕ ಪುನರ್ವಸತಿ ಕೇಂದ್ರ ಮೂಲಕ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಸಮಗ್ರ ಚಿಕಿತ್ಸೆ ಹಾಗೂ ಪುನರ್ವಸತಿ ಸೇವೆ ಒದಗಿಸುತ್ತಿದೆ. ಡಿಐಸಿ ಮೂಲಕ ಬೆಳವಣಿಗೆ ಸಮಸ್ಯೆ ಹೊಂದಿರುವ ಮಕ್ಕಳಿಗೆ ಬಹುಶಾಖ ತಜ್ಞರಿಂದ ಸಮಗ್ರ ಮೌಲ್ಯಮಾಪನ ಮತ್ತು ಪುನರ್ವಸತಿ ಒದಗಿಸುತ್ತಿದೆ. ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಶ್ರೇಷ್ಠತೆಯ ಕೇಂದ್ರವಾಗಿ ಬೆಳೆದು ಬಂದಿದೆ. ಪ್ರತಿಯೊಂದು ಮಗುವಿನ ಆರೋಗ್ಯವೇ ನಮ್ಮ ಧ್ಯೇಯ, ನಮ್ಮ ಬದ್ಧತೆ.
0: ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಎಸ್ ನಿಜಲಿಂಗಪ್ಪ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಉಪಾಧ್ಯಕ್ಷ ಹಾಗೂ ಮೂರು ಬಾರಿ ರಾಜ್ಯಸಭೆ ಸಂಸದರಾಗಿದ್ದ ಎಚ್ ಹನುಮಂತಪ್ಪ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. 1995 ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರಾಗಿ ಹಾಗೂ 2020 ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಮಹತ್ವದ ಜವಾಬ್ದಾರಿ ನಿಭಾಯಿಸಿದ್ದರು. ಹಿರಿಯ ನಾಯಕ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಶಿವಮೊಗ್ಗ ಯೋಧಾಸ್ ಕ್ರಿಕೆಟ್ ತಂಡ ಪದಾರ್ಪಣೆಯ ಆವೃತ್ತಿಯಲ್ಲಿಯೇ ಮಹಾರಾಜ ಟ್ರೋಫಿ ಕೆಎಸ್ಸಿಎ ಟಿ20 5 ಆವೃತ್ತಿಯ ಪಂದ್ಯಾವಳಿಯಲ್ಲಿ ನೂತನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನಾಯಕ ಲವನೀತ್ ಸಿಸೋಡಿಯಾ 87 ರನ್ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಅಂತಿಮ ಪಂದ್ಯದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ಎದುರು 4 ಗೆಲುವು ದಾಖಲಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ 8 185 ರನ್ ಗಳಿಸಿತು. ಶಿವಮೊಗ್ಗ ಯೋಧಾಸ್ ತಂಡ 19.4 ಓವರ್ಗಳಲ್ಲಿ 6 ನಷ್ಟಕ್ಕೆ 186 ರನ್ ಗಳಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಬಳ್ಳಾರಿ ಜಿಲ್ಲೆಯಲ್ಲಿ 97.26% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ 557,559 ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15 ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3 ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
8: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ಕೇಳಿ ಭಾವಗೀತೆಗಳನ್ನು ಮೊದಲಿಗೆ ಕೇಳೋಣ. ವೈಕೆ ಮುಕುಂದ ಕೃಷ್ಣ ಅವರ ಧ್ವನಿಯಲ್ಲಿ ಸಾಹಿತ್ಯ ನೀಡಿದ್ದಾರೆ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ. ಸಂಗೀತ ಸಂಯೋಜನೆ ಸಿ ಅಶ್ವಥ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:30. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಪ್ರಕಾರ ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಹೇ, ಎಲ್ಲಿಗೆ ಹೋಗ್ತಾ ಇದೆ ಪನಿನ?
3: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
2: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿಮ್ಮ ಜೀವದ ಸಲುವಾಗಿ ನಿಮ್ಮ ತಲೆಗೆ ಹೆಲ್ಮೆಟ್ ಹಾಕು.
4: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
5: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ. ಸುರಕ್ಷಾ

0: ನಿಯಮವನ್ನು ನಿರಂತರವಾಗಿ ಪಾಲಿಸಿ.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವುವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242 8700014242.
2: ಇದುವರೆಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:34 ವಾಣಿಜ್ಯ ಪ್ರಕಟಣೆ, ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ನೌಕೆಯ ಮೂರು ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಯ ಗಗನಯಾತ್ರಿಗಳ ಸುರಕ್ಷತೆಗೆ ಸಂಬಂಧಿಸಿದ ಮೂರು ಪ್ರಮುಖ ತಾಂತ್ರಿಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಗಗನಯಾನ ಯಾತ್ರಿಗಳು ಪ್ರಯಾಣಿಸುವ ಕ್ರೂ ಮಾಡ್ಯೂಲ್ ಬಾಹ್ಯಾಕಾಶ ಯಾನ ಮುಗಿಸಿ ಸಮುದ್ರಕ್ಕೆ ಬಿದ್ದ ತಕ್ಷಣ ನೀರಿನ ಮೇಲೆ ನೇರವಾಗಿ ನಿಲ್ಲುವುದನ್ನು ಖಚಿತಪಡಿಸಿಕೊಳ್ಳಲು ಅಭಿವೃದ್ಧಿಪಡಿಸಲಾದ ವಿಶೇಷ ಕೋಲ್ಡ್ ಗ್ಯಾಸ್ ಆಧಾರಿತ ಸ್ವಯಂಚಾಲಿತ ನೇರ ನಿಲ್ಲುವಿಕೆ ವ್ಯವಸ್ಥೆಯನ್ನು ಮೊದಲ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಒಳಪಡಿಸಲಾಗಿದೆ. ಇದರ ಬೆನ್ನಲ್ಲೇ ಗಗನಯಾತ್ರಿಗಳ ಕ್ರೂ ಮಾಡ್ಯೂಲ್ ಹಾಗೂ ಅದಕ್ಕೆ ಇಂಧನ ವಿದ್ಯುತ್ ಪೂರೈಸುವ ಸರ್ವಿಸ್ ಮಾಡ್ಯೂಲ್ ನಡುವಿನ ಸಂಪರ್ಕ ಕೊಂಡಿಯನ್ನು ಬೇರ್ಪಡಿಸುವ 2ನೇ ಪರೀಕ್ಷೆಯನ್ನು ನಡೆಸಲಾಯಿತು. ಭೂ ಮರುಪ್ರವೇಶದ ಹಂತದಲ್ಲಿ ಸರ್ವಿಸ್ ಮಾಡ್ಯೂಲ್ ಬೇರ್ಪಟ್ಟ ನಂತರ ನೌಕೆಯು ವಾತಾವರಣ ಪ್ರವೇಶಿಸುವ ಕೆಲವೇ ಕ್ಷಣಗಳ ಮುನ್ನ ಮಾದರಿ ಕ್ರೂ ಮಾಡ್ಯೂಲ್ನಿಂದ ಸಿಎಸ್ಯು 2 ಭಾಗವನ್ನು ಯಶಸ್ವಿಯಾಗಿ ಪ್ರತ್ಯೇಕಿಸುವ ಮೂಲಕ ನೌಕೆಯ ಒಟ್ಟಾರೆ ರಚನಾತ್ಮಕ ಸ್ಥಿರತೆಯನ್ನು ಸಾಬೀತುಪಡಿಸಲಾಗಿದೆ. 3ನೇ ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ನ ಮೇಲ್ಭಾಗದ ರಕ್ಷಣಾತ್ಮಕ ಕವಚವಾದ ಅಪೆಕ್ಸ್ ಕವರ್ ಅನ್ನು ಸುರಕ್ಷಿತವಾಗಿ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಪರಿಶೀಲಿಸಲಾಯಿತು. ಬಾಹ್ಯಾಕಾಶಯಾನದ ಸಂದರ್ಭದಲ್ಲಿ ಪ್ಯಾರಾಚೂಟ್ಗಳನ್ನು ರಕ್ಷಿಸುವ ಈ ಕವಚವು ನೌಕೆಯ ವೇಗವನ್ನು ತಗ್ಗಿಸಲು ಪ್ಯಾರಾಚೂಟ್ಗಳು ತೆರೆದುಕೊಳ್ಳುವ ಮುನ್ನ ಯಾವುದೇ ತೊಂದರೆ ಇಲ್ಲದೆ ಅತ್ಯಂತ ನಿಖರವಾಗಿ ಮತ್ತು ಸುರಕ್ಷಿತವಾಗಿ ಬೇರ್ಪಟ್ಟಿರುವುದನ್ನು ಇಸ್ರೋ ದೃಢಪಡಿಸಿದೆ. ಕೊಲಂಬಿಯಾದಲ್ಲಿ ಈ ತಿಂಗಳ 4ರಿಂದ 12ರವರೆಗೆ ನಡೆದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ಕ್ ಜೈನ್, ಇಂದೋರ್ನ ರಿದ್ದೇಶ್ ಅನಂತ ಬೆಂಬಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ್ ಸುರಯ್ಯ ಮತ್ತು ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಿಸ್ತಾನ, ದಕ್ಷಿಣ ಕೊರಿಯಾ ಮತ್ತು ತೈವಾನ್ನೊಂದಿಗೆ ಜಂಟಿಯಾಗಿ ಮೊದಲ ಸ್ಥಾನ ಪಡೆದಿದೆ. ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿ ಡಾ ಅಜಿತ್ ಕುಮಾರ್ ಮೊಹಾಂತಿ ಅವರು ಪದಕ ವಿಜೇತರನ್ನು ಅಭಿನಂದಿಸಿದ್ದು, ಯುವ ಭೌತ ವಿಜ್ಞಾನಿಗಳ ಈ ಸಾಧನೆ ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ಇಂದಿನಿಂದ ಇದೇ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಾಳೆ ಮತ್ತು ನಾಡಿದ್ದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಇದೇ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರ ಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ದ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಮೃತ ಮಹೋತ್ಸವ ಸಮಾರಂಭದ ಸಂದರ್ಭದಲ್ಲಿ ಇಂದು ಹೊಸ ತರಕಾರಿ ಉಪಮಾರುಕಟ್ಟೆಯನ್ನು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದಾರೆ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಉಪಕ್ರಮದಡಿ ಅವರು ಒಂದು ಸಸಿ ನೆಡಲಿದ್ದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ನಾಳೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೋಲ್ಟಾಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವೀಯ ಅವರು ಸನಾತನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ನಡೆಸಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ನಾಗರಿಕ ನೌಕೆಗಳು ಹಾಗೂ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವ ಇರಾನ್ನ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವುದು ಈ ದಾಳಿಯ ಉದ್ದೇಶವಾಗಿದೆ ಎಂದು ಅಮೆರಿಕದ ಕೇಂದ್ರ ಸೇನಾ ಕಮಾಂಡ್ ತಿಳಿಸಿದೆ. ಕೊಲ್ಲಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಈ ದಾಳಿ ನಡೆದಿದೆ. ಅಮೆರಿಕದ ದಾಳಿಯ ಬಳಿಕ ಇರಾನ್ನ ದಕ್ಷಿಣ ಭಾಗದ ಜಾಸ್ಕ್, ಬಂದರ್ ಅಬ್ಬಾಸ್ ಹಾಗೂ ಸಿರಕ್ ನಗರದಲ್ಲಿ 3 ಸ್ಫೋಟಗಳ ಸದ್ದು ಕೇಳಿಬಂದಿದೆ ಎಂದು ಇರಾನ್ನ ಅಧಿಕೃತ ಮಾಧ್ಯಮ ವರದಿ ಮಾಡಿದೆ. ಇದೇ ವೇಳೆ ಹಾರ್ಮುಜ್ ಜಲಸಂಧಿಯು ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗಿಯೇ ಇದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸಿರುವುದಾಗಿ ಇರಾನ್ ಮಾಡಿರುವ ಹೇಳಿಕೆಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಗೌರವ ಸೂಚಿಸಿ ಭಾರತದಲ್ಲಿ ಇಂದು ಒಂದು ದಿನದ ರಾಷ್ಟೀಯ ಶೋಕಾಚರಣೆ ಆಚರಿಸಲಾಗುತ್ತಿದೆ. ದೇಶಾದ್ಯಂತ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸಲಾಗಿದ್ದು ಯಾವುದೇ ಅಧಿಕೃತ ಮನರಂಜನಾ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು, ಭಾರತದ ಪರವಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಕತಾರ್ಗೆ ಭೇಟಿ ನೀಡಿ ಅಧಿಕೃತವಾಗಿ ಶ್ರದ್ದಾಂಜಲಿ ಸಲ್ಲಿಸಲಿದ್ದಾರೆ. ಲಂಡನ್ನ ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ನಿನ್ನೆ ತಡರಾತ್ರಿ ನಡೆದ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ರೋಚಕ ಫೈನಲ್ ಪಂದ್ಯದಲ್ಲಿ ಇಟಲಿಯ ಅಗ್ರ ಶ್ರೇಯಾಂಕದ ಆಟಗಾರ ಯಾನಿಕ್ ಸಿನ್ನರ್ ಜರ್ಮನಿಯ ಎರಡನೇ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ದ 6-7, 7-6, 6-3, 6-4 ಸೆಟ್ಗಳ ಅಂತರದಿಂದ ಜಯ ಗಳಿಸಿದ್ದು ಸತತ ಎರಡನೇ ಬಾರಿಗೆ ವಿಂಬಲ್ಡನ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಅವರ ವೃತ್ತಿ ಜೀವನದ 5ನೇ ಗ್ರ್ಯಾಂಡ್ ಸ್ಲಾಮ್ ಕಿರೀಟವಾಗಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಕಾಯ್ದುಕೊಂಡ ವಿಶ್ವದ 10ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಸಿನ್ನರ್ ಪಾತ್ರರಾಗಿದ್ದಾರೆ. ಮತ್ತೊಂದೆಡೆ ಸೆಂಟರ್ ಕೋರ್ಟ್ನಲ್ಲಿ ನಡೆದ ಮಹಿಳಾ ಡಬಲ್ಸ್ನ ಫೈನಲ್ ಪಂದ್ಯದಲ್ಲಿ 10ನೇ ಶ್ರೇಯಾಂಕದ ಚೀನಾ ಫ್ರಾನ್ಸ್ ಜೋಡಿಯಾದ ಗುವೋ ಹ್ಯಾನ್ಯು ಮತ್ತು ಕ್ರಿಸ್ಟಿನಾ ಮ್ಯಾಡನೋವಿಕ್ ಜೋಡಿ, ಎರಡನೇ ಶ್ರೇಯಾಂಕದ ಕೆನಡಾ ಬ್ರೆಜಿಲ್ನ ಗೇಬ್ರಿಯಲಾ ಡ್ರಾಬೋಕ್ಸಿ ಮತ್ತು ಲೂಯಿಸಾ ಸ್ಟೆಫಾನಿ ಜೋಡಿಯನ್ನು 6-3, 7-5 ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಡಬಲ್ಸ್ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪೂರ್ಣಗೊಂಡಿದ್ದು ಫ್ರಾನ್ಸ್, ಸ್ಪೇನ್, ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಉಭಯ ಸೆಮಿಫೈನಲ್ಗಳ ವಿಜೇತ ತಂಡಗಳು ಭಾರತೀಯ ಕಾಲಮಾನ ಇದೇ 19ರ ಮಧ್ಯರಾತ್ರಿ ನ್ಯೂಜೆರ್ಸಿಯಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಪ್ರಶಸ್ತಿಗಾಗಿ ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ನೌಕೆಯ 3 ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ ಎರಡನೇ ಬಾರಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಗಾಳಿ ಮಾತು ಚಿತ್ರದ ಗೀತೆಗೆ ಹಾಡಿದ್ದಾರೆ ಎಸ್ ಜಾನಕಿ. ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ, ಸಾಹಿತ್ಯ ಜಿ ಉದಯಶಂಕರ್.

0: ಫ್ರೆಂಡ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆಗೆ, ಸಮಾಚಾರ ಪ್ರಭಾತ್ 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್. ಈ ಎರಡೂ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಕೇಳಿಬರುವುದು.

ಎಲ್ಲರೂ ಓದುವುದು ವಚನಗಳು. ವಚನಕಾರರು ಅಮುಗೆ ರಾಮಯ್ಯ, ರಾಗ ತಿಲಕ್ ಕಾಮೋದ್, ತಾಳ ಝಪ್ ತಾಳ್, ಗಾಯಕರು ಜಯದೇವಿ ಜಂಗಮಶೆಟ್ಟಿ, ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಎರೆಯಂತೆ ಕರಕರಗಿ. ವಚನಕಾರರು ಅಕ್ಕ ಮಹಾದೇವಿ, ರಾಗ ಮಾರ್ವ, ತಾಳ ಝಪ್ತಾಳ್. ಗಾಯಕರು ಫಯಾಸ್ ಖಾನ್. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕರ್ಮೇಂದ್ರಿಯ ಕಾಯವ ಕೂಡಿಪ್ಪುದು. ವಚನಕಾರರು ಅಂಬಿಗರ ಚೌಡಯ್ಯ, ರಾಗ ಅಮೃತವರ್ಷಿಣಿ, ತಾಳ ಏಕ, ಗಾಯಕರು ಮೀನಾ ಮೋಹನ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಪಾತಾಳದಿಂದತ್ತ ಮಾತ ಬಲ್ಲವರಿಲ್ಲ. ವಚನಕಾರರು ಅಲ್ಲಮ ಪ್ರಭು, ರಾಗ ಕಲ್ಯಾಣಿ, ತಾಳ ಏಕ, ಗಾಯಕರು ಚಿಂತಲಪಲ್ಲಿ ಸೋಮಶೇಖರ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ. ವಚನಕಾರರು ಚೆನ್ನಬಸವಣ್ಣ. ರಾಗ ಭೈರವ್, ತಾಳ ದೀಪ್ಚಂದಿ. ಗಾಯಕರು ವೀರಭದ್ರಯ್ಯ ಹಿರೇಮಠ್. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಕೃತ್ಯ ಕಾಯಕವಿಲ್ಲದವರು. ವಚನಕಾರರು: ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೆ. ರಾಗ ಜೋಗ್, ತಾಳ ಕೆಹರ್ವ. ಗಾಯಕರು ರೋಹಿಣಿ ಸುಧಾಮ. ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ವಚನಕಾರರು ಬಸವಣ್ಣ, ರಾಗ ಚಾರುಕೇಶಿ, ತಾಳ ಖಂಡ ಚಹಪು, ಗಾಯಕರು ಮೀರಾ ಸಕ್ಸೇನಾ, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಕ್ಷಮಿಸಿ, ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕೇಳಿದ್ರಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9 ಗಂಟೆ. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಎಲ್ಲಾ ಜೀವಿಗಳ ಜೀವವೇ ಜಲ,
3: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
4: ನೀರಿನ ಬಳಕೆ ಹಿತವಾಗಿರಲಿ,
5: ಕೊರತೆಯಾಗದಂತೆ ಗಮನವಿರಲಿ.
6: ಹನಿ ಹನಿಗೂಡ್ರೆ ಹಳ್ಳ,
7: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
8: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
2: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
5: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
7: ನೀರು ಬರಿದಾದಷ್ಟು ಆತಂಕ,
8: ಕಲುಷಿತವಾದಷ್ಟು ಕಳಂಕ.
9: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
10: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
9: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
10: ಆಕಾಶವಾಣಿಯ ಯಾವುದೇ

0: ಬಾಕಿದವ್ರ ಸಲುವಾಗಿ ಅಲ್ಲ, ನಿಮ್ ಜೀವದ ಸಲುವಾಗಿ ನಿಮ್ ತಲೆಗೆ ಹೆಲ್ಮೆಟ್ ಹಾಕು.
1: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
2: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಇದು ಆಕಾಶವಾಣಿ.
1: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927ರಲ್ಲಿ ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936ರಲ್ಲಿ.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957ರಲ್ಲಿ.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967ರಲ್ಲಿ.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977ರಲ್ಲಿ.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ಇದುವರೆಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:05 ಕೇಳಿ ಭಾವಗೀತೆಗಳನ್ನು ಆರಂಭದಲ್ಲಿ ಕೇಳೋಣ. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಗೆ ಸಾಹಿತ್ಯ ನೀಡಿದ್ದಾರೆ ಗೋಪಾಲಕೃಷ್ಣ ಅಡಿಗ.

ಸಮಯ 9:30 ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಭಕ್ತಿ ಪ್ರಧಾನವಾದ ಚಿತ್ರಗೀತೆಗಳನ್ನು ಕೇಳಿ. ಮೊದಲಿಗೆ ಕೇಳೋಣ ಭಕ್ತ ಕುಂಬಾರ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಗಾಯಕ ಪಿ ಬಿ ಶ್ರೀನಿವಾಸ್.

ಈಗ ಕೇಳಿ, ಚಾಮುಂಡೇಶ್ವರಿ ಮಹಾತ್ಮೆ ಚಿತ್ರದ ಗೀತೆಗೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಬಿ ವಸಂತ್. ಸಂಗೀತ ಸಂಯೋಜನೆ ಎಸ್ ಹನುಮಂತರಾವ್, ಸಾಹಿತ್ಯ ಜಿ ಸದಾಶಿವಯ್ಯ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ಭಕ್ತ ಅಯ್ಯಪ್ಪ ಚಿತ್ರದ ಗೀತೆಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಗಂಧರ್ವ, ಸಾಹಿತ್ಯ ನಾಗೇಂದ್ರ ಪ್ರಸಾದ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10:02 ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.
1: ಎಸ್ಐಆರ್ ಅರ್ಜಿಗಳನ್ನು ವಿತರಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತರು ಮಾಹಿತಿ ನೀಡಿದ್ದಾರೆ. ನಿನ್ನೆ ನಿಧನರಾದ ರಾಜ್ಯಸಭೆ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಚಿತ್ರದುರ್ಗ ಪಟ್ಟಣದಲ್ಲಿಂದು ನಡೆಯಲಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಳ್ಳಲಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪೂರ್ಣಗೊಂಡಿದ್ದು ಫ್ರಾನ್ಸ್, ಸ್ಪೇನ್, ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸಿವೆ. ಮೊದಲ ಸೆಮಿಫೈನಲ್

ಕೊಡಹುಟ್ಟಿದವರು ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಗೀತಪ್ರಿಯ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಚೈತ್ರದ ಚಿಗುರು ಚಿತ್ರದ್ದು, ರಾಜೇಶ್ ಅವರ ಧ್ವನಿಯಲ್ಲಿ, ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ.

ಓಲ್ಡ್ಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳ್ಳಿಮೇಷ್ಟು ಚಿತ್ರದ ಹಾಡು ಕೆಜೆ ಜಯಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಹಾಡು ಚಿನ್ನ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನೀಗ ಶ್ರೀಗಂಧ ಚಿತ್ರದ ಹಾಡು ಎಸ್ ಪಿ ಮತ್ತೊಮ್ಮೆ ಕೇಳಿ, ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ, ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ.

0: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನೀಗ ಮುಂಜಾನೆಯ ಮಂಜು ಚಿತ್ರದ ಹಾಡನ್ನ ಕೇಳಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.
1: ಮನೆ ಮುಂದೆ ಸೀಗೆ ಬೇಲಿ ಬೇಡ, ಇದ್ರು ಮೇಲೆ ಬಟ್ಟೆನ್ ಹಾಕೋದು ಬೇಡ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11 ಗಂಟೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ.

0: संजय मने गोती है मने गोत मेले
1: संजय स्वल्प स्नेहितर जो सायकाल स्वल्प हे कल कल्ते
0: अलप संजे नीनेना स्नेहितर जो हे वर्गे ओल्टिया ಅವಳು ಏನ್ ಮಾಡ್ತಾಳೆ ಅಂತೀನಿ?
1: ಅವ್ನ್ ಮನೇಲೆ ಇರ್ತಾಳೆ, ಸಮಯ ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
0: ಓಹೋ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀನಿ?
1: ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ.
0: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗಿಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
1: ಇಲ್ಲ ಸಮಯ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
0: ಅಂದ್ರೆ ನೀನ್ ಆಗ್ಲೇ ಹೇಳದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
1: ಹ್ಮ್, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೆಯಲ್ಲೇ ಇರ್ತಾಳೆ.
0: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
1: ಹ್ಮ್, ಮತ್ತೆ
2: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ
5: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
5: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರಿಗೆ ನಮಸ್ಕಾರ.
2: ಜಯ ಗುರುದತ್ತ.
1: ದತ್ತಕ್ರಿಯಾ ಯೋಗ ಅನ್ನುವಂತಹ ಹೊಸ ಯೋಗ ಪರಂಪರೆಯನ್ನೇ ತಾವು ಸೃಷ್ಟಿ ಮಾಡಿದ್ದೀರಿ. ಈಗ ಇಡೀ ವಿಶ್ವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಪೀಠ ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಮತ್ತು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ, ಗ್ರಾಮಗಳ ಮಟ್ಟದಲ್ಲಿ ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಸ್ವಾಮೀಜಿ. ಈ ದತ್ತಕ್ರಿಯಾ ಯೋಗ ಅಂದ್ರೇನು, ಅದರ ಮೂಲ ತತ್ವಗಳು ಏನು ಅಂತೀರಿ?
2: ಯೋಗ ಬ್ರಹ್ಮ ಆದಂಥ ನಮ್ಮ ಗುರುದೇವರು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ

0: ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಮರ್ಪಣೆ ಮಾಡುತ್ತಾ ಯೋಗ ದಿನಾಚರಣೆಯನ್ನು ವಿಶೇಷವಾಗಿ 12ನೇ ವರ್ಷ ಆಚರಣೆ ಮಾಡ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ಯೋಗವಾಣಿಯ ಮುಖಾಂತರ ಎಲ್ಲರಿಗೂ ಯೋಗದ ಬಗ್ಗೆ ವಿಶೇಷವಾದಂಥ ಜ್ಞಾನವನ್ನು ಕೊಡಬೇಕು, ಒಂದು ತಿಳುವಳಿಕೆಯನ್ನು ಎಲ್ಲರಲ್ಲೂ ಉಂಟು ಮಾಡಬೇಕು ಅಂಥೇಳಿ ಆಕಾಶವಾಣಿಯವರು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿರೋದು ತುಂಬ ಸಂತೋಷ. ನಮ್ಮ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರು ಕಳೆದ 50 ವರ್ಷದಿಂದ ದತ್ತಕ್ರಿಯಾ ಯೋಗ ಅನ್ನುವಂಥ ಹೆಸರಿನಿಂದ ಯೋಗವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಪ್ರಾರಂಭವಾಗಿದ್ದು ನಮ್ಮ ಮೈಸೂರಿನಲ್ಲೇ, ಹಾಗೇ ವಿಸ್ತರಿಸಿ ಇವತ್ತು ದೇಶ ವಿದೇಶಗಳಲ್ಲಿ 2000 ಜನ ಉಪಾಧ್ಯಾಯರು ಯೋಗವನ್ನು ಕಲಿಸ್ತಾ ಇದ್ದಾರೆ. ಪ್ರತಿ ವರ್ಷ 50,000 ಜನಕ್ಕೆ ಯೋಗವನ್ನು ಹೇಳ್ಕೊಡುವಂಥದ್ದು. ದತ್ತಕ್ರಿಯಾ ಯೋಗ ಅನ್ನೋ ಹೆಸರಿನಿಂದ ಎಲ್ಲರಿಗೂ ಜೀವನದ ಒಂದು ವಿಧಾನವನ್ನು ತಿಳಿಸೋದು, ಆರೋಗ್ಯವಂತರಾಗಿರಿ, ಆರೋಗ್ಯವಾಗಿದ್ದು ದೇಶ ಸೇವೆಯನ್ನು ಮಾಡಿ, ಹಾಗೂ ನಿಮ್ಮ ಪರಿವಾರವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಸ್ವಾಮೀಜಿಯವರ ಸಂದೇಶ. ದತ್ತಕ್ರಿಯಾಯೋಗದ ಮುಖಾಂತರ ಸಮಾಜವೆಲ್ಲ ಆರೋಗ್ಯವಾಗಿರಬೇಕು ಅಂತ ಹೇಳಿ ಸ್ವಾಮೀಜಿಯವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ.
1: ಈ ದತ್ತಕ್ರಿಯಾ ಯೋಗವನ್ನು ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ವ್ಯಕ್ತಿಗೆ, ಅಂದರೆ ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಏನು ಪ್ರಯೋಜನಗಳಾಗ್ತವೆ?
0: ಯೋಗಾಭ್ಯಾಸದಿಂದ 3ರ ಸಮತೌಲ್ಯವನ್ನು ನೋಡಬಹುದು ಅಂಥೇಳಿ ಯೋಗಶಾಸ್ತ್ರ ನಮ್ಗೆ ಹೇಳುತ್ತೆ. ದೇಹ, ಮನಸ್ಸು, ಬುದ್ಧಿ, ಈ 3ರ ಒಂದು ವಿಶೇಷ ಶಕ್ತಿಯನ್ನು ನಾವು ಗಮನಿಸಬಹುದು ಅಂತ. ಹಾಗೇ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ದೇಹ ದೃಢವಾಗಿರುತ್ತೆ, ಮನಸ್ಸು ನಿಶ್ಚಂಚಲವಾಗುತ್ತೆ, ಬುದ್ಧಿ ಕುಶಲವಾಗುತ್ತೆ. ಈ 3 ದೃಷ್ಟಿಯಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂಥೇಳಿ ಸ್ವಾಮೀಜಿಯವರು ಕರೆಯನ್ನು ಕೊಡ್ತಾ ಇರ್ತಾರೆ. ಅಭ್ಯಾಸ ಮಾಡಿದವರಲ್ಲೂ ಕೂಡ ಬೇಕಾದಷ್ಟು ಪರಿವರ್ತನೆಯನ್ನು ನಾವು ನೋಡ್ತಾ ಇರ್ತೀವಿ. ಅವರು ಬಂದು ಮಕ್ಕಳಾದರೆ, ಯುವಕರಾದರೆ, ಯುವತಿಯರಾದರೆ ಓದೋಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಂಡು ಕೂಡಲೇ ಮನಸ್ಸೆಲ್ಲ ಓಡ್ತಾ ಇತ್ತು, ದತ್ತಕ್ರಿಯಾ ಯೋಗ ಕಲಿತ ಮೇಲೆ ನಮ್ಮ ಮನಸ್ಸು ನಿಲ್ತಾ ಇದೆ, ಓದಿದ್ದು ಬೇಗ ಅರ್ಥವಾಗ್ತಿದೆ ಅಂಥೇಳಿ ಅವರು ಹೇಳೋದು. ಹಾಗೂ ಹಿರಿಯರಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಾಗಿದೆ, ಹಾಗೂ ಮಧ್ಯ ವಯಸ್ಕರಲ್ಲಿ ನಾವು ಕೆಲಸಗಳಿಗೆ ಹೋಗುವಾಗ ವಿಪರೀತವಾದ ಒತ್ತಡ, ಆ ಒತ್ತಡದಿಂದ ನಾವು ಹೊರಗೆ ಬಂದಿದ್ದೀವಿ ಅಂಥೇಳಿ ಅವ್ರು ಹೇಳೋದು. ಈ ಅನುಭವಗಳನ್ನು ಕೇಳಿ ಯೋಗ ಹೀಗೆ ಇವರಿಗೆ ಉಪಯೋಗ ಆಗ್ತಾ ಇದೆ, ಹಾಗೂ ಆಧ್ಯಾತ್ಮಿಕವಾಗಿ ಅವರ ಏಳಿಗೆಯನ್ನು ಖಂಡಿತ ಅವ್ರ ಜೀವನದಲ್ಲಿ ನೋಡ್ತಾ ಇದ್ದಾರೆ. ದತ್ತಕ್ರಿಯಾ ಯೋಗ ಅಭ್ಯಾಸ ಮಾಡೋದ್ರಿಂದ ಆಗುವಂಥ ಅನುಭವಗಳನ್ನೇ ಒಂದು ದಿವಸ ಹೇಳ್ಕೊಳ್ಬಹುದು, ಅಷ್ಟು ಅನುಭವ ಇದೆ.
1: ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರವನ್ನು ರಚಿಸಿದರು. ಈಗ ದತ್ತಕ್ರಿಯಾ ಯೋಗ ಅನ್ನೋ ಒಂದು ಹೊಸ ಭಾಷ್ಯವನ್ನು ತಾವು ಬರೆದಿದ್ದೀರಿ. ಪತಂಜಲಿ ಮಹರ್ಷಿಗಳ ಯೋಗಕ್ಕೂ ದತ್ತಕ್ರಿಯಾ ಯೋಗಕ್ಕೂ ಏನಾದರೂ ವ್ಯತ್ಯಾಸಗಳಿದೆಯಾ, ಸಾಮ್ಯತೆಗಳಿದೆಯಾ, ಹೇಗೆ?
0: ಖಂಡಿತ ಯಾವ ವ್ಯತ್ಯಾಸವೂ ಇಲ್ಲ. ಯಾರೇ ಪ್ರಪಂಚದಲ್ಲಿ ಯೋಗ ಶಬ್ದವನ್ನು ಬಳಸಿದ್ರೂ ಕೂಡ ಅದು ಪತಂಜಲಿ ಮಹರ್ಷಿಯ ಪ್ರಸಾದವೇ. ಇದನ್ನೇ ನಮ್ಮ ಗುರುದೇವರು ಪೂಜ್ಯ ಸ್ವಾಮೀಜಿಯವರು ಯಾವಾಗಲೂ ಹೇಳ್ತಿರ್ತಾರೆ, ಅಲ್ಲಿಂದ ತಗೊಂಡಂಥ ವಿಚಾರಗಳೇ. ಆದರೆ ಅದನ್ನು ಈಗಿನ ಕಾಲಕ್ಕೆ ಬೇಕಾದ ಹಾಗೆ ಸುಲಭಗೊಳಿಸಿ, ಅಲ್ಲಿ ಪ್ರಾರಂಭದಲ್ಲೇ ಯೋಗಶ್ಚಿತ್ತವೃತ್ತಿ ನಿರೋಧ, ಬಹಳ ಕಷ್ಟ, ಚಿತ್ತವೃತ್ತಿ ನಿರೋಧ, ಮನಸ್ಸನ್ನು ತಡೆಯೋದು ಬಹಳ ಕಷ್ಟ ಅನ್ನೋದು ನಾವೆಲ್ಲ ಕೇಳ್ತಾ ಇರ್ತೀವಿ. ಹಾಗಾಗಿ ಮನಸ್ಸನ್ನು ಮೊದಲು ಶುದ್ಧಗೊಳಿಸಿ, ಒಳ್ಳೆಯ ಆಲೋಚನೆ ಬರಲಿ, ಅದಾದಮೇಲೆ ನಿಗ್ರಹ ತಾನಾಗಿ ಆಗುತ್ತೆ. ಹೀಗೆ ಸುಲಭ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸೋದು ಒಂದು ದತ್ತಕ್ರಿಯಾ ಯೋಗದ ಒಂದು ಪ್ರತ್ಯೇಕತೆ ಅಂತ ಹೇಳ್ಬೋದು. ಯೋಗದ ವಿಚಾರದಲ್ಲಿ ಯೋಗ ಸಂಹನನ ಉಪಾಯ ಧ್ಯಾನ ಸಂಗತಿ ಯುಕ್ತಿಷು, ಇಷ್ಟು ಅರ್ಥದಲ್ಲಿ ಯೋಗ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿದ್ದಾರೆ. ತಯಾರಿಕೆಯನ್ನು ಕೂಡ ಯೋಗ ಅಂತ ಕರೀತಾರೆ. ನಮ್ಮ ಈ ಜೀವನಕ್ಕೆ ಬೇಕಾಗಿರುವಂಥ ಏನೇನು ತಯಾರಿಕೆಗಳು ಬೇಕು, ನಮ್ಮನ್ನು ನಾವು ಹೇಗೆ ತಯಾರಿಸ್ಕೊಳ್ಬೇಕು, ನಾವು ಯಾವ ರಂಗದಲ್ಲಿ ಪ್ರವೇಶ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ತಕ್ಕ ಹಾಗೆ ಬೇಕಾಗಿರುವಂಥ ತಯಾರಿ, ಅದನ್ನು ಹೇಳ್ಕೊಡೋ ವಿಧಾನದಲ್ಲಿ, ಉಪಾಯ, ಯಾವುದೇ ಸಮಸ್ಯೆಗೂ ಒಂದು ಉಪಾಯ ಇರುತ್ತೆ, ಅಪಾಯ ಬಂತು ಉಪಾಯ ಇರುತ್ತೆ, ಹಾಗಾಗಿ ಆ ಉಪಾಯವನ್ನು ತಿಳ್ಕೊಳ್ಳೋದು. ಇಲ್ಲಿ ಜೀವನದಲ್ಲಿ ಮಾತ್ರ ಅಲ್ಲ, ಭಗವಂತನ ಸನ್ನಿಧಿಗೆ ಮನಸ್ಸನ್ನು ತಲುಪಿಸೋದ್ರಲ್ಲೂ ಕೂಡ ಉಪಾಯವನ್ನು ನೋಡ್ಕೊಳ್ಳೋದು. ಇನ್ನು ಧ್ಯಾನ ಅನ್ನೋದು ಹೇಗೆ ಮಾಡಬೇಕು ಏನು ಅನ್ನೋದು ಕ್ರಮಕ್ರಮವಾಗಿ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ, ನಿಧಾನಕ್ಕೆ 10 ನಿಮಿಷ 20 ನಿಮಿಷ 1/2 ಗಂಟೆ 1 ಗಂಟೆ ಹೀಗೆ ಬೆಳೆಸ್ಕೊಂಡು ಹೋಗಿ. ಧ್ಯಾನ, ಸಂಗತಿ ಅಂದರೆ ಜೋಡಿಸೋದು, ನಮ್ಮ ಜೀವನವನ್ನು ಸಮಾಜಕ್ಕೆ ಹೇಗೆ ಜೋಡಿಸೋದು, ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಹೇಗೆ ಜೋಡಿಸೋದು, ನಮಗೆ ಬೇಕಾಗಿರೋದನ್ನು ನಾವು ಹೇಗೆ ಜೋಡಿಸ್ಕೊಳ್ಳೋದು, ಇದನ್ನು ದತ್ತಕ್ರಿಯಾಯೋಗದಲ್ಲಿ ಕಲಿಸ್ಕೊಡೋದು. ಯುಕ್ತಿ, ಹೇಗೆ ನಾವು ಯುಕ್ತಿಯಾಗಿ ಬಾಳಬೇಕು, ಜೀವನದಲ್ಲಿ ಬೇಕಾದಷ್ಟು ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ,

0: ಅಂತ ಹೇಳಿ ಅದನ್ನು ನಾವು ದೂಷಿಸೋಕ್ಕೂ ಆಗಲ್ಲ. ಕೆಲವು ನಮಗೆ ಇಷ್ಟವಾಗಲ್ಲ ಅದನ್ನು ಹೋಗಿ ನಾವು ತಪ್ಪಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಏನು ಮಾಡಬೇಕು? ಯುಕ್ತಿಯಿಂದ ಹೋಗಬೇಕು, ಹೋಗಬಾರ್ದು, ತಪ್ಪಿಸ್ಕೊಳ್ಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ತಿಳುವಳಿಕೆ, ಇದನ್ನು ನಮಗೆ ಯೋಗ ಕಲಿಸ್ಕೊಡುತ್ತೆ. ಆ ದತ್ತಕ್ರಿಯಾಯೋಗದ ಮುಖಾಂತರ ಇವೆಲ್ಲವನ್ನೂ ಕೂಡ ಅವರಿಗೆ ಈಗಿನ ಕಾಲಕ್ಕೆ ಬೇಕಾಗಿರೋ ಹಾಗೆ, ಅದು ಮಕ್ಕಳಾದರೆ ಕುಮಾರಕ್ರಿಯಾ ಯೋಗ, ಯುವತಿ ಯುವಕರಾದರೆ ಅವ್ರಿಗೆ ಬೇಕಾಗಿರುವಂಥ, ಯುವಕರಿಗೆ ಹೇಳಬೇಕಾಗಿರುವಂಥ ದತ್ತಕ್ರಿಯಾ ಯೋಗ, ವಯಸ್ಸಾದವ್ರಿಗೆ ಕೆಲವರಿಗೆ ನಿಂತು ಯೋಗ ಸಾಧನೆ ಮಾಡೋಕ್ಕಾಗಲ್ಲ, ಯೋಗಾಸನ ಮಾಡೋಕ್ಕಾಗಲ್ಲ, ಅಂಥವ್ರು ನೀವು ಕೂತ್ಕೊಂಡೇ ಮಾಡಿ. ಮಂಚಕ್ಕೆ ಕೆಲವರು ಪರಿಮಿತಿ ಆಗಿಬಿಟ್ಟಿರ್ತಾರೆ, ಹಾಗೆ ಮಂಚಕ್ಕೆ ಸೀಮಿತವಾಗಿರೋರು ಕೂಡ ಮಂಚದಲ್ಲೇ ಇದ್ದು ಯೋಗ ಹೇಗೆ ಮಾಡಬಹುದು ಅನ್ನೋದು ಈ ವೃದ್ಧರಿಗೆ ಬೇಕಾಗಿರುವಂಥ ಕ್ರಿಯಾಯೋಗ, ದತ್ತಕ್ರಿಯಾಯೋಗ. ಹೀಗೆ ಮೂರು ವಿಭಾಗ ಮಾಡಿಕೊಂಡು ಎಲ್ಲರಿಗೂ ಕೂಡ ಯೋಗ ಅನ್ನೋದು ತಲುಪಬೇಕು. ನಾಡೀಶುದ್ಧಿ ಪ್ರಾಣಾಯಾಮ, ನಾಡೀಶುದ್ಧಿ ವ್ಯಾಯಾಮ, ಇದರಿಂದ ನಮ್ಮ 77,000 ನಾಡಿ ಮಂಡಲವು ಶುದ್ಧವಾಗುತ್ತೆ. ಹಾಗೆ ಅವರಿಗೆ ಅಭ್ಯಾಸ ಮಾಡಿಸಿ ಮಾಡಿಸಿ ಅದರಲ್ಲಿ ಶ್ರದ್ಧೆಯನ್ನು ಹುಟ್ಟಿಸಿ ಅವರು ಒಳ್ಳೆಯ ಸಾಧಕರಾಗೋದು, ಇಲ್ಲ ಒಳ್ಳೆಯ ಆರೋಗ್ಯವಂತರಾಗಿರೋದು. ಹಾಗೆ ಸಮಾಜಕ್ಕೆ ಬಹಳ ಮುಖ್ಯವಾದಂಥ ಸೇವೆ ದತ್ತಕ್ರಿಯಾ ಯೋಗದಿಂದ ನಡೀತಾ ಇದೆ.
1: ಇದಕ್ಕೆ ಮೂಲ ಪ್ರೇರಣೆ ಏನು ಸ್ವಾಮೀಜಿ ಇದನ್ನು ಆರಂಭ ಮಾಡೋದಕ್ಕೆ?
0: ಮೂಲ ಪ್ರೇರಣೆ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿ ಅವರಿಗೆ, ಅವರ ಮಾತೃಮೂರ್ತಿಯೇ ಗುರುಮೂರ್ತಿ ಜಯಲಕ್ಷ್ಮಿ ಮಾತಾ ಅಂತ ಹೇಳಿ, ಅವರು ಸೋಗಾಲದಲ್ಲಿ ನಮ್ಮ ಕರ್ನಾಟಕದ ಸೋಗಾಲದಲ್ಲೇ ಜನಿಸಿದವರು, ಮೇಕೆದಾಟಲ್ಲಿ ಇದ್ದಂಥವರು. ಅಲ್ಲಿಂದ ಸ್ವಾಮೀಜಿಯವರ ಪೂರ್ವಾಶ್ರಮದ ತಂದೆಯವರು ನರಸಿಂಹಶಾಸ್ತ್ರಿ ಅಂಥೇಳಿ, ಅನಂತಪುರದ ಹತ್ರ ಬೊಮ್ಮೆಪರ್ತಿ ಅಂತ, ಇಲ್ಲಿಂದ ಮೇಕೆದಾಟಕ್ಕೆ ಬರ್ತಾರೆ. ಅವರಿಬ್ಬರಿಗೆ ದೈವಿಕವಾಗಿ ಕಲ್ಯಾಣವಾಗುತ್ತೆ. ಆಗ ಇಲ್ಲಿಂದ ಜಯಲಕ್ಷ್ಮಿ ಮಾತಾ ಆಂಧ್ರಕ್ಕೆ ಬರ್ತಾರೆ, ಕರ್ನಾಟಕದಿಂದ ಬೊಮ್ಮೆಪರ್ತಿ ಅನ್ನೋಂಥ, ಈಗ ಜಯಲಕ್ಷ್ಮೀಪುರ ಅಂತಲೇ ಕರೀತಾ ಇದ್ದಾರೆ. ಅಲ್ಲಿ ಅಮ್ಮನೇ ಸ್ವಾಮೀಜಿಯವರಿಗೆ ವಿಶೇಷವಾಗಿ ಶ್ರೀವಿದ್ಯ ಹಾಗೂ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದರು. ಸ್ವಾಮೀಜಿಯವರ 12ನೇ ವಯಸ್ಸಿನಲ್ಲಿ ಜಯಲಕ್ಷ್ಮಿ ಮಾತಾ ರಾಜರಾಜೇಶ್ವರಿ ರೂಪದಲ್ಲಿ ದರ್ಶನ ಕೊಟ್ಟು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದರು. ಆಗಿಂದ ಸ್ವಾಮೀಜಿಯವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಜಯಲಕ್ಷ್ಮಿ ಮಾತಾ ಪರಮಪದ ಪರಮಾತ್ಮನಲ್ಲಿ ಐಕ್ಯವಾದ ಮೇಲೆ ಸ್ವಾಮೀಜಿಯವರ ಸೋದರತ್ತೆ ವೆಂಕಮ್ಮತ್ತ ಅಂತ ಹೇಳಿ ಮಹಾಯೋಗಿನಿಯವರು, ಅವರು ಪ್ರದಟೂರಿನಲ್ಲಿದ್ದರು. ಅಲ್ಲಿಗೆ ಹೋಗಿ ಸ್ವಾಮೀಜಿಯವರು ಈ ಕೆಲವು ಮುದ್ರೆಗಳು, ಖೇಚರಿ ಮುದ್ರಾ, ಲಂಬಿಕಾ ಮುದ್ರಾ, ಛೇದನ, ಇವೆಲ್ಲ ವಿಶೇಷವಾದಂಥ ಒಂದು ಸಾಧನೆಗಳು, ಒಂದು ಹಂತಗಳು ಯೋಗದಲ್ಲಿ, ಅದನ್ನೆಲ್ಲ ಅಲ್ಲಿ ಪ್ರದಟೂರಿನಲ್ಲಿ ಸ್ವಾಮೀಜಿಯವರು ಅಭ್ಯಾಸ ಮಾಡಿದ್ರು, ಸಿದ್ಧಿಯನ್ನು ಪಡ್ಕೊಂಡ್ರು ವೆಂಕಮ್ಮತ್ತ ಅವರಿಂದ. ಆಗ ಅವರು ಸುಲಭ ರೀತಿಯಲ್ಲಿ ಮುಂದಕ್ಕೆ ನೀನು ಉಪದೇಶ ಮಾಡಬೇಕು, ಇದನ್ನೆಲ್ಲ ಎಲ್ಲರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ ಈ ಮುದ್ರೆಗಳನ್ನೆಲ್ಲ ಅಂತ ಹೇಳಿದಾಗ ಸ್ವಾಮೀಜಿಯವರು ಅಲ್ಲಿಂದ ನಮ್ಮ ಮೈಸೂರಿನ ಕೆಸರೆಗೆ ಬಂದರು. ಕೆಸರೆಯಲ್ಲಿ ಸ್ವಾಮೀಜಿಯವರು ಈ ಯೋಗವನ್ನು ಹೇಳ್ಕೊಡುವಂಥ ಪ್ರಾರಂಭ ಮಾಡಿದ್ರು. ದತ್ತಕ್ರಿಯಾ ಯೋಗ ಅಂತ ಹೇಳಿ ಕೆಸರೆಯಿಂದ ಪ್ರಾರಂಭ ಆಯಿತು. ಆಗಿಂದ ಸ್ವಾಮೀಜಿಯವರು ಈ ಯೋಗಾಭ್ಯಾಸವನ್ನು ಎಲ್ಲರಿಗೂ ಹೇಳ್ಕೊಡ್ತಿದ್ದಾರೆ. ತಮಾಷೆಗೆ ಹೇಳ್ತಾರೆ, ಮೊದಲು ನಾನು ಹೇಳಿದಾಗ ಯಾರಿಗೂ ಇದ್ರ ಬೆಲೆ ಗೊತ್ತಾಗಲಿಲ್ಲ, ಯಾರು ಏನಿದು ಯೋಗ ಅಂತೆಲ್ಲ ಹಾಸ್ಯ ಮಾಡ್ತಾ ಇದ್ರು. ಅದಕ್ಕೆ ನಾನು ಅಮೆರಿಕ ತೊಗೊಂಡು ಹೋಗಬೇಕಾಗಿತ್ತು ಇದನ್ನು. ಅಲ್ಲಿ ಸಾಧನೆ ಪ್ರಾರಂಭ ಮಾಡಿದಾಗ ನಮ್ಮವ್ರಿಗೂ ಕೂಡ ಬಹಳ ಇಷ್ಟವಾಗೈತಿ, ಈಗೆಲ್ಲರೂ ಯೋಗ ಯೋಗ ಯೋಗ ಅಂತಾರೆ ಅಂತ ಸ್ವಾಮೀಜಿಯವರು ತಮಾಷೆಗೆ ಹೇಳ್ತಾ ಇರ್ತಾರೆ.
1: ಈ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಸಾಧಕರು, ಅವರ ಅನುಭವ ಹೇಗಿದೆ, ಅವ್ರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅಂತೀರಿ?
0: ವಿಶೇಷವಾಗಿ ಈ ಕೆಟ್ಟ ಅಭ್ಯಾಸಗಳಿಂದ ದೂರವಾಗೋದು, ಈ ವ್ಯಸನಗಳಿಗೆ ಬಿಡೋಕ್ಕೆ ಆಗಲ್ಲ ಅನ್ನೋಂಥ ಒಂದು ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿರ್ತಾರೆ. ಅಂಥವರು ದತ್ತಕ್ರಿಯಾ ಯೋಗ ಸಾಧನೆ ಮಾಡೋದ್ರಿಂದ ಸುಲಭವಾಗಿ ನಾವು ಈ ದುಶ್ಚಟಗಳಿಂದ ಹೊರಗೆ ಬಂದ್ವಿ, ಕೋಪ ನಮಗೆ ಕಮ್ಮಿ ಆಯಿತು, ಕೆಲವು ಮಾತ್ರೆಗಳನ್ನು ಕೂಡ ಕಮ್ಮಿ ಮಾಡಿದ್ವಿ, ಹೀಗೆಲ್ಲ ಅವರ ಅನುಭವಗಳು, ಹಾಗೂ ಸ್ವಲ್ಪ ಗಂಧಗಾಳಿಯೂ ಇಲ್ಲ ಆಧ್ಯಾತ್ಮಿಕತೆ ಕಡೆ. ಅಂಥವ್ರು ಇವತ್ತು ಹೇಗಾಗಿದ್ದಾರೆ ಅಂದರೆ 6-7 ಗಂಟೆ ಕೂತು ಸಾಧನೆ ಮಾಡುವಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಅವ್ರಿಗೇನು ಅವರ ಮನೆಯಲ್ಲೂ ಇಲ್ಲ, ಅವರ ವಂಶದಲ್ಲೂ ಇಲ್ಲ, ಅಂಥವ್ರು ಅಷ್ಟು ಅನುಭವ ಅವರು ಬಂದು ಹೇಳುವಂಥ ಅವರ ವಿಶೇಷವಾದ ಅನುಭವಗಳು ಹಾಗೂ ಹೊರಗೆ ಕಾಣುವಂಥ ಬದಲಾವಣೆಗಳು, ಇದು ಸಮಾಜದಲ್ಲಿ ಅನುಭವ ಬೇಕಾದಷ್ಟು ದಿನಾನೂ ಕೇಳ್ತಾ ಇರ್ತೀವಿ ಆ ದತ್ತಕ್ರಿಯಾಯೋಗದ ಪ್ರಭಾವ.
1: ಮೈಸೂರನ್ನು ಯೋಗ ನಗರಿ ಅಂತ ಕರೀತೇವೆ, ಯೋಗಕ್ಕೆ ರಾಜಧಾನಿಯೂ ಕೂಡ ಹೌದು ಮೈಸೂರು. ಇಂಥ ಜಾಗದಲ್ಲಿ ತಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮ ಇದೆ. ಈ ಯೋಗವನ್ನು ಪ್ರಚಾರ ಮಾಡೋದಕ್ಕೆ, ಪ್ರಚುರಪಡಿಸೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಶ್ರೀಮಠ ಹಾಕ್ಕೊಂಡಿದೆ ಸ್ವಾಮೀಜಿ?
0: ಪ್ರತಿ ವರ್ಷವೂ ಈಗ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಯೋಗ ದಿನೋತ್ಸವವನ್ನು ಜೂನ್ 21ನೇ ತಾರೀಕು ಪ್ರಕಟ ಮಾಡಿ ಎಲ್ಲರೂ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿದಾಗಲಿಂದ ವಿಶೇಷವಾಗಿ ಆಶ್ರಮದಲ್ಲಿ ಯೋಗ ದಿನಾಚರಣೆ ಪ್ರತಿ ವರ್ಷವೂ ಆಗುತ್ತೆ. ಆ ಸಂದರ್ಭದಲ್ಲಿ 1,000+ ಜನ ವಿದ್ಯಾರ್ಥಿಗಳಾಗಲಿ, ಬೇರೆ ಬೇರೆ ವಯಸ್ಕರಾಗಲಿ, ಎಲ್ಲರೂ ಬಂದು ಆಶ್ರಮದಲ್ಲಿ ಯೋಗಾಭ್ಯಾಸವನ್ನು ಮಾಡೋದು, ಯೋಗ ಪ್ರದರ್ಶನ ಮಾಡೋದು. ಹಾಗೂ ನಮ್ಮ ಆಶ್ರಮದಲ್ಲಿ ದತ್ತಕ್ರಿಯಾ ಯೋಗ ಸಾಧಕ ಬೋಧಕರು ಅಂತ ಕರೆಯೋದು ನಾವು. ಬರೀ ಬೋಧಕರಾಗಕ್ಕೆ ಸಾಧ್ಯ ಇಲ್ಲ, ಸಾಧನೆ ಮಾಡಿದ್ರೇನೆ ಬೋಧನೆ. ಬರೀ ಸಾಧನೆ ಮಾಡಿ ಹಾಗೆ ಇರೋದಲ್ಲ, ನೀವು ಬೋಧನೆಯೂ ಮಾಡಬೇಕು, ಪ್ರಚಾರವೂ ಮಾಡಬೇಕು, ಪ್ರಸಾರವೂ ಮಾಡಬೇಕು, ಬೋಧನೆಯೂ ಮಾಡಬೇಕು, ಸಾಧನೆಯೂ ಮಾಡಬೇಕು ಅನ್ನೋದು ಅವರಿಗೆಲ್ಲರಿಗೂ ಕೂಡ ಹೇಳಿ. ನಮ್ಮಲ್ಲೇ ಸುಮಾರು ಒಂದು 30 ಜನ ಇಲ್ಲಿ ಯೋಗ ಶಿಕ್ಷಕರಿದ್ದಾರೆ, ಬೋಧಕರಿದ್ದಾರೆ ಮೈಸೂರು ಆಶ್ರಮದಲ್ಲಿ. ಹೊರಗಿನಿಂದ ಕೂಡ ಬಂದು ಸೇವೆಯನ್ನು ಮಾಡುವಂಥ ಶಿಕ್ಷಕರು ಬೋಧಕರಿದ್ದಾರೆ. ಅವರು ಮೈಸೂರಿನ ವಿದ್ಯಾರ್ಥಿಗಳಿಗೆ, ಆಯಾ ಶಾಲೆಗಳಿಗೆ ಹೋಗಿ ವಿಶೇಷವಾಗಿ ಹಾಗೂ ವಿಶೇಷ ಚೇತನ ಉಳ್ಳಂಥ ಮಕ್ಕಳಿಗೆ ಅವರಿಗೆ ಯೋಗಾಭ್ಯಾಸ ಹೇಳಿಕೊಟ್ಟು ಅವರಲ್ಲಿ ಆ ಪರಿವರ್ತನೆಯನ್ನು ನೋಡ್ತಾ ಇದ್ರೆ ಆಶ್ಚರ್ಯವಾಗುತ್ತೆ. ಎಲ್ಲ ಚೆನ್ನಾಗಿರುವಂಥ ಮಕ್ಕಳು ಕೂಡ ಅಷ್ಟು ಶಿಸ್ತು ಪಾಲಿಸಲ್ವೇನೋ ಅಂತ ಅನ್ಸುತ್ತೆ. ನಾಳೆ 21ನೇ ತಾರೀಕು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೋಡಿದಾಗ ಬಹಳ ಆಶ್ಚರ್ಯ ಪಡ್ತೀವಿ. ಅವರು ಒಂದು ಒಂದು ಸಂಗೀತ ಒಂದು ಹಾಡು ಪ್ರಾರಂಭ ಮಾಡ್ತಾರೆ. ಸ್ವಾಮೀಜಿಯವರ ಒಂದು ಸಪ್ತಾಶ್ವರೂಢಂ ಅಂತ ಹೇಳಿ ಒಂದು ಭಜನೆ ಪ್ರಾರಂಭ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಗ ಅವರು ಸೂರ್ಯ ನಮಸ್ಕಾರವೋ ಅಥವಾ ಬೇರೆ ಬೇರೆ ನಮಸ್ಕಾರಗಳು ಪ್ರಾರಂಭ ಮಾಡ್ತಾರೆ. ನಮ್ಮ ಸ್ಪೀಚ್ ಅಂಡ್ ಹಿಯರಿಂಗ್ ಇಂದ ಮಕ್ಕಳು ಬರ್ತಾರೆ, ಇಲ್ಲಿಂದ ಟೀಚರ್ಸ್ ಹೋಗಿ ಹೇಳ್ಕೊಡ್ತಾರೆ. ಅಲ್ಲಿಯ ಟೀಚರ್ಸ್ ಕೂಡ ಆಯುಷ್ನಿಂದ ಕೂಡ ಬಹಳ ವಿಶೇಷವಾಗಿ ಸೇವೆ ಆಗ್ತಾ ಇದೆ. ಅವರು ಆ ಡೈರೆಕ್ಟರು ಮಕ್ಕಳು ಎಲ್ಲ ಬರ್ತಾರೆ. ಆ ಹಾಡು ಪ್ರಾರಂಭವಾದಾಗ ಅವರ ಆಸನ ಪ್ರಾರಂಭ ಆಗುತ್ತೆ. ಸರಿಯಾಗಿ ಆ ಹಾಡು ಮುಗಿಯೋದ್ರೊಳಗೆ ಅವರಷ್ಟು ಮುಗಿಸಿ ಕೂತ್ಬಿಟ್ಟಿರ್ತಾರೆ ಮಕ್ಕಳು. ಇದು ಹೇಗೆ ಸಾಧ್ಯ ಆಯಿತು? ಆ ಮಕ್ಕಳಿಗೆ ಕೇಳಲ್ಲ, ಅವರೊಂದು ಕಡೆ ಕೂರಿಸೋದು ಕಷ್ಟ ಆ ಮಕ್ಕಳನ್ನು. ಆದರೂ ಆ ಮಕ್ಕಳು ಹಾಗೆ ಕೂತು ಶಿಸ್ತಾಗಿ ಅಷ್ಟು ಆ ಯೋಗಾಭ್ಯಾಸವನ್ನು ಮಾಡಿ ತೋರಿಸ್ತಾರೆ ಅಂದರೆ ಬಹಳ ಆಶ್ಚರ್ಯವಾಗುತ್ತೆ. ಇದಲ್ವಾ ಯೋಗ ಶಕ್ತಿ ಅಂತ ಅನ್ಸುತ್ತೆ. ಅಂಥ ಮಕ್ಕಳಲ್ಲಿ ವಿಶೇಷವಾಗಿ ತೊಗೊಂಡು ಹೋಗೋದು. ಮತ್ತು ಕೆಲವು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿರುತ್ತವೆ, ಅಲ್ಲಿ ಹೋಗಿ ಅವರನ್ನು ಸುಮ್ಮನೆ ಹಿಂಸಿಸೋದಲ್ಲ, ಕೆಲವು ಕಡೆ ಕಟ್ಟಾಕ್ಬಿಡ್ತಾರೆ, ಬಹಳ ವಿಪರೀತವಾದಂಥ ಎಲ್ಲ ಕ್ರಿಯೆಗಳನ್ನು ಮಾಡಿ ಅವರಿಂದ ದುಶ್ಚಟ ಬಿಡಿಸಕ್ಕೆ ಅಂಥವರಿಂದ ಯೋಗಾಭ್ಯಾಸ ಮಾಡಿಸೋದು, ಜೈಲಿಗೂ ಕೂಡ ಹೋಗಿ ಅಲ್ಲಿರುವಂಥ ಅವರಿಂದ ಕೂಡ ಯೋಗಾಭ್ಯಾಸವನ್ನು ಮಾಡಿಸೋದು, ಅವರಲ್ಲಿ ಆ ಪರಿವರ್ತನೆಯನ್ನು ನೋಡುವಂಥದ್ದು. ಹೀಗೆ ದತ್ತಕ್ರಿಯಾಯೋಗದಿಂದ ಸಮಾಜದಲ್ಲಿ ಬೇಕಾದಷ್ಟು ಸೇವೆ ಆಗ್ತಾ ಇದೆ.
1: ಈ ವರ್ಷ ಚಾತುರ್ಮಾಸವನ್ನು ತಾವು ಇಲ್ಲೇ ನಡೆಸ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಆಯುರ್ವೇದ ಮತ್ತು ಯೋಗ ಈ ಎರಡೂ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಗೆ ವಿಶೇಷವಾದ ಏನಾದರೂ ಕಾರ್ಯಕ್ರಮಗಳನ್ನು ತಾವು ಹಾಕ್ಕೊಂಡಿದ್ದೀರ?
0: ಪ್ರತಿ ವರ್ಷವೂ ಚಾತುರ್ಮಾಸ್ಯದಲ್ಲಿ ನಮ್ಮ ಎಲ್ಲ ಸಾಧಕ ಬೋಧಕರು ಶಿಕ್ಷಕರು ಕೂಡ ಸೇರಿ ಇಲ್ಲಿ ಒಂದು ಶಿಬಿರವನ್ನು ಮಾಡ್ತಾರೆ. ವಿಶೇಷವಾಗಿ ಒಂದು 5 ದಿವಸದ ಶಿಬಿರ ಪ್ರತಿ ಚಾತುರ್ಮಾಸ್ಯದಲ್ಲಿ ನಾವೆಲ್ಲಿ ಮಾಡಿದ್ರು ಕೂಡ, ಬೆಂಗಳೂರಲ್ಲಾದಾಗಲು ಅಥವಾ ಪೀಠಾಪುರದಲ್ಲಿ, ಹೈದರಾಬಾದ್ನಲ್ಲಿ, ಎಲ್ಲಿ ಆದರೂ ಕೂಡ 5 ದಿವಸದ ಒಂದು ಶಿಬಿರ ನಡೆಯುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ, ಬಂದು ಇನ್ನೂ ಹೇಗೆ ನಾವು ಪ್ರಚಾರವನ್ನು ಮಾಡಬಹುದು ಅಂತ ಅವರೆಲ್ಲರೂ ಸೇರಿ ಒಂದ್ಸಲ ಮಾತಾಡೋದು, ಅವರಿಗಿನ್ನೂ ಈ ವರ್ಷವೆಲ್ಲ ಆಗಬೇಕಾಗಿರುವಂಥ ಸೇವೆಗಳ ಬಗ್ಗೆ ಒಂದ್ಸಲ ಜ್ಞಾಪಿಸಿ ಅವರಿಗೆ ಆ ಪ್ರಚೋದನೆಯನ್ನು ಕೊಟ್ಟು ನಮ್ಮ ಮೈಸೂರಿನಲ್ಲಾಗಲಿ, ಕರ್ನಾಟಕದಲ್ಲಾಗಲಿ, ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಹೇಗೆ ನಾವು ಇನ್ನೂ ಹೆಚ್ಚಿಗೆ ತಗೊಂಡು ಹೋಗಬಹುದು ಮಕ್ಕಳ ಹತ್ರ, ಕೆಲವು ಸಮಯ ಹಾಸ್ಪಿಟಲ್ಗಳಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಆ ಯೋಗದ ವಿಚಾರದಲ್ಲಿ ಒಳ್ಳೆಯ ಶಿಬಿರ ಆಗುತ್ತೆ. ಹಾಗೂ ಅದರ ಜೊತೆಯಲ್ಲಿ ಆಯುರ್ವೇದ, ಆಯುರ್ವೇದ ಒಂದೇ ಸಲ ಪೂರ್ತಿ ನಾವು ಅಲ್ಲಿಗೆ ಎಗರಕ್ಕೂ ಸಾಧ್ಯ ಇಲ್ಲ. ಅದರಿಂದ ನೀವು ಏನು ಬಳಸ್ತಾ ಇದ್ದೀರೋ, ಅದು ಇಂಗ್ಲೀಷ್ ಆಗಿರಲಿ, ಅಲೋಪತಿ, ಅದನ್ನು ಉಪಯೋಗಿಸ್ತಾ ಆಯುರ್ವೇದ ಜೀವನ ವಿಧಾನವನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಯುರ್ವೇದ ಅಂದರೆ ಜೀವನ ವಿಧಾನ. ಆಯುರ್ವೇದ ಕೇವಲ ನಾವು ನಮ್ಮ ಅಲೋಪತಿ ಥರ ಮಾತ್ರೆಗಳಲ್ವಲ್ಲ, ಅದು ಜೀವನ ವಿಧಾನ. ಹಾಗೆ ಆ ಜೀವನ ವಿಧಾನದ ಜೊತೆಗೆ ಸೇರಿಸ್ಕೊಂಡು ಒಳ್ಳೆಯ ಆಹಾರವನ್ನು ಎಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದಾರೆ ನೋಡಿಕೊಂಡು, ಆರ್ಗ್ಯಾನಿಕ್ ಅಂತ ಅಂತೀವಿ, ಅದನ್ನು ಬಳಸುವಂಥ ಪ್ರಯತ್ನವನ್ನು ಮಾಡಿ, ಹಾಗೆ ಆ ಥರ ಬೆಳೆಸ್ತಾ ಇರುವಂಥ ರೈತರು ಯಾರಿದ್ದಾರೆ ಅವರಿಗೆ ನೀವು ಸ್ವಲ್ಪ ಸಹಾಯವನ್ನು ಮಾಡಿ, ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ, ಆಗ ಒಳ್ಳೆಯ ಆಹಾರ, ಒಳ್ಳೆಯ ಬೆಳೆ ಎಲ್ಲರಿಗೂ ಸಿಗುತ್ತೆ ಅನ್ನೋವಂಥ ಈ ವಿಚಾರಗಳಲ್ಲಿ ಆಹಾರ, ವಿಹಾರ, ವಿಚಾರ, ಈ ಮೂರರ ವಿಚಾರ, ಆಯುರ್ವೇದ ಹಾಗೂ ಯೋಗ ಎರಡನ್ನು ಸೇರಿಸಿ ಒಂದು ಶಿಬಿರವನ್ನು ಮಾಡ್ತಾ ಇದ್ದೆ.
1: ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದ ಒಂದು ಸಂಸ್ಥೆನ ತಾವು ಮಾಡಿದ್ದೀರಿ. ಹಾಗೆ ಯೋಗ ಮತ್ತು ಆಯುರ್ವೇದ ಈ ಎರಡನ್ನೂ ಕೂಡ ಜೊತೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಿಮ್ಮ ಮುಂದಿನ ಯೋಜನೆಗಳೇನು? ಮತ್ತು ಇಲ್ಲಿ ಬಂದು ಶಿಕ್ಷಣವನ್ನು ಪಡ್ಕೊಂಡಂಥವ್ರಿಗೆ ವಿಶೇಷವಾಗಿ ಏನಾದರೂ ಸರ್ಟಿಫಿಕೇಟ್ಗಳನ್ನು ತಾವು ನೀಡ್ತೀರಾ? ಅವರು ಯೋಗ ಶಿಕ್ಷಕರು ಅಂತ ಹೇಳಿ ಬೇರೆ ಕಡೆ ಹೋಗಿ ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತೀರಾ? ನಿರಂತರವಾಗಿ ಯೋಗ ಮತ್ತು ಆಯುರ್ವೇದ ಇದರ ಅಭ್ಯುದಯಕ್ಕೆ ಏನು ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ನಡೀಬೋದು ಸ್ವಾಮೀಜಿ?
0: ಖಂಡಿತ, ಇಲ್ಲಿ ಪ್ರತಿ ವರ್ಷ ಕೂಡ ಯೋಗ ಕಲಿತು ದತ್ತಕ್ರಿಯಾಯೋಗ ಪದ್ಧತಿಯಲ್ಲಿ ಯಾರು ಅಭ್ಯಾಸ ಮಾಡಿದ್ದಾರೆ ಅವರಿಗೆ ಒಂದು ಪರೀಕ್ಷೆಯನ್ನು ಇಟ್ಟು ಅವರು ಹೊರಗೆ ಹೋಗಿ ಯೋಗ ಪ್ರಚಾರವನ್ನು ಮಾಡಬಲ್ಲರು ಅನ್ನೋ ನಂಬಿಕೆ ನಮಗೆ ಟೀಚರ್ಸ್ಗೆ ಎಲ್ಲರಿಗೂ ಬಂದ ಮೇಲೆ ಸ್ವಾಮೀಜಿಯವರೇ ಖುದ್ದಾಗಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅವರು ದತ್ತಕ್ರಿಯಾಯೋಗ ಉಪಾಧ್ಯಾಯರು ಅಂತ ಹೇಳಿ, ಪ್ರಚಾರಕರು ಅಂತ ಹೇಳಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಹಾಗೆ ವೈ ಸಿ ಬಿ ಜೊತೆಯಲ್ಲಿ ಕೂಡ ಕೈ ಜೋಡಿಸಿ, ವೈ ಸಿ ಬಿ ಸಂಸ್ಥೆ ಭಾರತದ ಸರ್ಕಾರದ ವೈ ಸಿ ಬಿ ಅದರ ಜೊತೆಯಲ್ಲಿ ಸೇರಿಸಿ ಎರಡೂ ಕೂಡ ಒಟ್ಟಿಗಾಗಿ ಅದರಿಂದ ಕೂಡ ಸರ್ಟಿಫಿಕೇಟ್ ಅನ್ನು ತಗೋಬಹುದು. ಅಥವಾ ಇಲ್ಲಿ ಅಭ್ಯಾಸ ಮಾಡಿರೋರು ವೈ ಸಿ ಬಿ ಸರ್ಟಿಫಿಕೇಟ್ ಅನ್ನು ಕೂಡ ತಗೊಳ್ಬಹುದು. ಅವರ ಜೀವನದಲ್ಲಿ ಮುಂದಿನ ಏನಾದ್ರು ಉದ್ಯೋಗ ಬೇಕು ಅಂತಂದ್ರೆ ಕೂಡ ಅವರು ಯೋಗ ಉಪಾಧ್ಯಾಯರಾಗಿ ಶಾಲೆಗಳಲ್ಲಿ ಕೆಲಸ ಮಾಡಬಹುದು. ಹಾಗೆ ಕೂಡ ಅವರಿಗೆ ಒಂದು ದಾರಿಯನ್ನು ತೋರಿಸ್ತಾ ಯೋಗ ಪ್ರಚಾರ ನಡೀತಾ ಇದೆ. ಇನ್ನು ಆಯುರ್ವೇದದ ವಿಚಾರದಲ್ಲಿ ನಮ್ಮ ಹತ್ರ ಆಯುರ್ವೇದದಲ್ಲಿ 4 ಡಾಕ್ಟರ್ಗಳಿದ್ದಾರೆ ಆಶ್ರಮದಲ್ಲಿ. ವಿಶೇಷವಾಗಿ ಆಯುರ್ವೇದ ಟ್ರೀಟ್ಮೆಂಟ್ಗಳೇ ಅವರಿಗೆ ನಡೆಯುತ್ತೆ, ಆಯುರ್ವೇದ ವೈದ್ಯವನ್ನೇ ಅವರಿಗೆ ಕೊಡಲಾಗುತ್ತೆ. ಒಬ್ಬರು ಆಯುರ್ವೇದ ಮಾಡಿಸಿ MD ಮಾಡಿಸಿ ಒಬ್ಬ ಡಾಕ್ಟರ್ ಕೈಲಿ, ಫಿಸಿಯೋಥೆರಪಿ ಕೂಡ ಅವ್ರ ಕೈಲಿ ಮಾಡಿಸಿ, ಈಗ ವಿಶೇಷವಾಗಿ ಮಕ್ಕಳು ಪ್ರಸವವಾಗುವಾಗ ಅವರ ಕೈ ಕಾಲು ತಿರುಚಿ ಹೋಗಿರುತ್ತೆ, ಆ ಸಮಯದಲ್ಲಿ ಅವರಿಗೆ ಆ ಟ್ರೀಟ್ಮೆಂಟ್ ಕೊಡದೆ ಹೋದರೆ ಕೈ ಹಾಗೆ ಇದ್ಬಿಡುತ್ತೆ, ಕಾಲು ಹಾಗೆ ಇದ್ಬಿಡುತ್ತೆ. ಅವರಿಗೋಸ್ಕರ ಒಂದು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಮಾಡಿ, ಅಲ್ಲಿಂದ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅಂತಂದರೆ ಆಶ್ಚರ್ಯವಾಗುತ್ತೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಕುವೈತ್, ಕತಾರು, ದುಬೈ, ಅಲ್ಲಿಂದೆಲ್ಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ವಿಶೇಷವಾಗಿ ಮಕ್ಕಳಿಗೆ ಕೈ ಬಂತು, ಕಾಲು ಬಂತು, ಅವರಿಗೆ ಸ್ವಲ್ಪ ಈ ನೀರಿನಲ್ಲಿ ಮಾಡಿಸುವಂಥ ಯೋಗ ಆ ಮಕ್ಕಳಿಗೆ ಆ ಡಾಕ್ಟರ್ಸ್ ಎಲ್ಲ ಅದನ್ನು ಮಾಡಿ, ಹಾಗೆ ಆಯುರ್ವೇದ ಮತ್ತು ಈ ಹೊಸ ವೈದ್ಯ ಏನಿದೆ ಎರಡನ್ನೂ ಸೇರಿಸಿ ಇಂಟಿಗ್ರೇಟೆಡ್ ವೈದ್ಯವನ್ನು ಅವರಿಗೆ ಅಭ್ಯಾಸ ಮಾಡಿಸಿ ಅದರಿಂದ ಈ ಮಕ್ಕಳಿಗೆ ಬೇಕಾದಂಥ ಸೇವೆ ಕೂಡ ಆಶ್ರಮದಲ್ಲಿ ಆಗ್ತಾ ಇದೆ. ಹಾಗೆ ಯಾರು ವಿದ್ಯಾರ್ಥಿಗಳು ಬಂದಾಗ ನೀವು ಖಂಡಿತ ಆಯುರ್ವೇದವನ್ನು ಓದಿ, ನಿಮಗೆ ಒಳ್ಳೆಯದಾಗುತ್ತೆ, ಏನು ಭಯ ಪಡಬೇಡಿ. ಆದರೆ ಚೆನ್ನಾಗಿ ಜ್ಞಾನವಂತರಾಗಿ ಆಯುರ್ವೇದವನ್ನು ಓದಿ, ನೀವು ಮೊದಲಿಂದ 8 ಆಯುರ್ವೇದಿಗಳಾಗಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ. ಏನೋ ನೀಟಲ್ಲಿ ನಮಗೆ MBBS ಬರಲಿಲ್ಲ, ಸರಿ ಆಯಿತು, ಏನು ದಾರಿ ಇಲ್ಲ ಅಂದ್ಕೊಂಡು ಆಯುರ್ವೇದ ಮಾಡೋದಲ್ಲದೆ, ಆಯುರ್ವೇದ ಅನ್ನೋದು ಕೂಡ ಬಹಳ ಮುಖ್ಯ, ಅದರಿಂದ ಎಷ್ಟೋ ನಾವು ರೋಗಗಳನ್ನು ವಾಸಿ ಮಾಡಬಹುದು ಅಂಥೇಳಿ ಮಕ್ಕಳಲ್ಲಿ ಆ ಪ್ರಚೋದನೆಯನ್ನು ಉಂಟು ಮಾಡಿ ಎಷ್ಟೋ ಜನ ಇಲ್ಲಿ 100 ವಿದ್ಯಾರ್ಥಿಗಳ ಆಯುರ್ವೇದ ಮಾಡಿ ಅವರು ಆಶ್ರಮದಲ್ಲೂ ಸೇವೆ ಮಾಡ್ತಾರೆ, ಬಂದಾಗ ಹೊರಗೆ ಕೂಡ ಆಯುರ್ವೇದದ ಸೇವೆಯನ್ನು ಮಾಡ್ತಾ ಇದ್ದಾರೆ.
1: ಇದು 12 ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ. ಯೋಗ ಭಾರತದ್ದೇ ಆದರೂ ಇದರ ಪ್ರಯೋಜನ ಇಡೀ ವಿಶ್ವಕ್ಕೆ ಆಗಬೇಕು ಅನ್ನೋದು ಭಾರತೀಯ ಚಿಂತನೆ. ಈಗ ದತ್ತಕ್ರಿಯಾ ಯೋಗವನ್ನು ವಿದೇಶಗಳಲ್ಲಿ ಜನಪ್ರಿಯಗೊಳಿಸೋದಕ್ಕೆ ತಮ್ಮ ಕಾರ್ಯತಂತ್ರ ಏನು, ಏನು ಮಾಡ್ತಾ ಇದ್ದೀರಿ ಸ್ವಾಮೀಜಿ?
0: ಮೊನ್ನೆ ದಿವಸ ಒಂದು ಮಹಾಸಂಕಲ್ಪ ದಿವಸ ಅಂತ ಹೇಳಿ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಅವರೆಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ನಾವು ಏನು ಕಾರ್ಯಕ್ರಮ ಮಾಡಬಹುದು ಅಂತೆಲ್ಲ ವಿಚಾರ ಮಾಡಿದ್ರು. ಆಗ ಈ 12 1,200 ಶಿಕ್ಷಕರು, 120,000 ಜನ ಮೈಸೂರಿನಲ್ಲಿ ಎಲ್ಲ ಕಡೆ ಎಲ್ಲ ಸೇರಿಸಿ ಯೋಗಾಭ್ಯಾಸವನ್ನು ಮಾಡಬೇಕು ಆ ದಿವಸ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡಿದ್ರು. ಅದರಲ್ಲಿ 1,000 ಜನ ಬಂದು ಆಶ್ರಮದಲ್ಲೂ ಕೂಡ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಜಿಲ್ಯಾಂಡ್ನಲ್ಲಿ ಬಹಳ ದೊಡ್ಡ ದತ್ತಕ್ರಿಯಾಯೋಗ ಕೇಂದ್ರವಿದೆ. ಅಲ್ಲಿ ಪೂರ್ತಿ ದಿನವಿಡೀ ಬೆಳಗ್ಗೆ ಸೂರ್ಯೋದಯದಿಂದ ಪೂರ್ತಿ ದಿನ ಅಹೋರಾತ್ರ ಯೋಗಾಭ್ಯಾಸ ನಡೀತಾನೇ ಇರುತ್ತೆ. ಅದು ಲೈವ್ ಕೂಡ ಬರುತ್ತೆ, ಎಲ್ಲರೂ ನೋಡಬಹುದು. ಒಬ್ಬೊಬ್ಬರಾಗಿ ಒಂದೊಂದು ಬ್ಯಾಚ್ ಆಗಿ ಬಂದು ಯೋಗಾಭ್ಯಾಸವನ್ನು ಮಾಡಿ ಹೋಗ್ತಾ ಇರ್ತಾರೆ. 108 ಸೂರ್ಯ ನಮಸ್ಕಾರ ಮಾಡೋದು ಅವರು ಪ್ರಾರಂಭದಲ್ಲಿ ಆಗಲಿಲ್ಲ, ಆಮೇಲೆ ಈಗ 30-40 108 ಸೂರ್ಯ ನಮಸ್ಕಾರ ಮಾಡಿ ಮುಗಿಸ್ತಾ ಇದ್ದಾರೆ. ಅಲ್ಲಿ ಆ ಕಾರ್ಯಕ್ರಮ ಆಸ್ಟ್ರೇಲಿಯಾದಲ್ಲೂ ಹಾಗೂ ಅಮೆರಿಕಾದಲ್ಲಿ 8 ಆಶ್ರಮ ಶಾಖೆಗಳಿದೆ. ಇತ್ತೀಚೆಗೆ ಪೂಜ್ಯ ಸ್ವಾಮೀಜಿಯವರು 5 ಹೊಸ ಆಶ್ರಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಆಶ್ರಮಗಳಲ್ಲೂ ಕೂಡ ಯೋಗ ದಿನಾಚರಣೆ ಆಗಬೇಕು ಅಂತ ಎಲ್ಲರಿಗೂ ಹೇಳಾಗಿದೆ. ಟ್ರಿನಿಡಾಡ್ ವೆಸ್ಟ್ ಇಂಡೀಸ್ನಲ್ಲಿ 80 ಆಂಜನೇಯ ಸ್ವಾಮಿ ಸನ್ನಿಧಿ, ಅಲ್ಲೂ ಕೂಡ ಕ್ರಿಯಾಯೋಗವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನು ಮಲೇಷ್ಯಾ, ಸಿಂಗಾಪುರು ಇತ್ಯಾದಿ ಎಲ್ಲೆಲ್ಲಿ ಸ್ವಾಮೀಜಿಯವರು ಲಂಡನ್ ಆಶ್ರಮಗಳನ್ನು ಮಾಡಿದ್ದಾರೋ ಆ ಎಲ್ಲ ಕಡೆ ಕೂಡ ಯೋಗ ದಿನಾಚರಣೆ ಆಗಬೇಕು. ಆ ದಿನ ಆಗದೆ ಹೋದರೂ ಕೂಡ ಈ ಸಲ ಅಂತೂ ಭಾನುವಾರವೇ ಬಂದಿರೋದ್ರಿಂದ ಸುಲಭವಾಯಿತು. ಆ ದಿನ ಆಗದೆ ಹೋದರೆ ಕೆಲವರು ಕೆಲಸಕ್ಕೆ ಹೋಗಬೇಕು, ಆ ಹತ್ರದ ಭಾನುವಾರದಲ್ಲಿ ಮಾಡಿ ಅನ್ನೋಂಥ ಆದೇಶವನ್ನು ಕೂಡ ಎಲ್ಲರಿಗೂ ಕೊಡಲಾಗಿದೆ. ಎಲ್ಲ ದೇಶಗಳಲ್ಲೂ ಕೂಡ ಈ ದತ್ತಕ್ರಿಯಾಯೋಗ ಯೋಗ ದಿನಾಚರಣೆ ಆಗಬೇಕು ಅನ್ನೋಂಥ ಒಂದು ಸಂಕಲ್ಪದಲ್ಲಿ ಯೋಗ ಪ್ರಚಾರ ನಡೀತಾ ಇದೆ.
1: ಸ್ವಾಮೀಜಿ, ತಾವು ಕೂಡ ಬಹಳ ವರ್ಷಗಳಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ನಿಮಗೆ ಆದಂತಹ ಅನುಭವಗಳು, ನಿಮ್ಮಲ್ಲಾದಂತಹ ಪರಿವರ್ತನೆಗಳು ನಮ್ಮೊಂದಿಗೆ ಹಂಚ್ಕೋಬೋದಾ?
0: ನನಗೆ 7 ಇದ್ದಾಗ ಆಶ್ರಮಕ್ಕೆ ಬಂದೆ. ಪೂಜ್ಯ ಸ್ವಾಮೀಜಿಯವರು 2-3 ಆಸನಗಳ ಹೆಸರು ಹೇಳಿದ್ರು. ಹೇಳಿ ಇದನ್ನ ಕಲ್ತ ಮೇಲೆ ನನಗೆ ಬಂದು ಕಾಣಿಸ್ಬೇಕು ಅಂತಂದ್ರು. ಅಂದ್ರೆ ಅದನ್ನು ಕಲಿದೆ ನನ್ನ ಹತ್ರ ಬರೋ ಹಾಗಿಲ್ಲ ಅಂತ. ಆಗ ಇಲ್ಲಿ ಲಕ್ಷ್ಮೀನಾರಾಯಣ ಗಾಯತ್ರಿಯವರು, ಅನಂತರಾಮ ಕೃಷ್ಣ ಅಂತ ಹೇಳಿ ಇವರೆಲ್ಲ ಕ್ರಿಯಾಯೋಗ ಹೇಳ್ಕೊಡ್ತಾ ಇದ್ರು. ಬಹಳ ಕಷ್ಟವಾದ ಆಸನಗಳು ಅವೆಲ್ಲ, ಅವೆಲ್ಲ ಕಲೀಲೇಬೇಕು. ಮತ್ತೆ ಸ್ವಾಮೀಜಿಯವ್ರ ಹತ್ರ ಹೋಗ್ಬೇಕು ಅಂದ್ರೆ ಕಲಿಯಬೇಕು. ಕಷ್ಟ ಅದು, ಈಗ ಬರಲ್ಲ ಅದು, ಎ ಗ್ರೂಪ್ ಅಲ್ಲ ಅದು, ಸಿ ಗ್ರೂಪ್ಗೆ ಹೋದಾಗ್ಲೇ ಬರೋದು ಅಂತ ಇಲ್ಲ. ನಾನು ನೀವು ಕಲಿಸ್ಲೇಬೇಕು, ನಾನು ಸ್ವಾಮೀಜಿ ಹತ್ರ ಹೋಗ್ಬೇಕು. ಹಾಗೆ ಕಲಿತು ಅದನ್ನ ಒಂದು 2-3 ತಿಂಗಳಾಯ್ತು ಕಲಿಯಕ್ಕೆ. ಅದು ಕೂತ್ಕೊಳ್ಬೇಕಲ್ಲ, ಆಸನ ಬಿದ್ದೋಗ್ಬಿಡ್ತು. ಅದನ್ನ ಕಲಿತು ಆಗ ಸ್ವಾಮೀಜಿಯವರು ತೋರಿಸ್ದ, ಇನ್ ಮುಂದೆ ನೀನ್ ನನ್ನ ಹತ್ರ ಬರಬಹುದು ಅಂತ ಹೇಳಿದ್ರು. ಹಾಗೆ ಯೋಗಾಭ್ಯಾಸ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸ್ವಾಮೀಜಿಯವರು ಉಪದೇಶ ಮಾಡಿದ್ರು. ಅದರಿಂದ ಬೇಕಾದಷ್ಟು ಲಾಭ ಹೇಳಕ್ಕೆ ಸಾಧ್ಯ ಇಲ್ಲ. ಶರೀರ ಅಂದಮೇಲೆ ಕೆಲವು ನಮಗೆ ಗೊತ್ತಿಲ್ಲದೇನೆ ಆಗ್ತಾ ಇರುತ್ತೆ. ಹಾಗೆ ಆಗಿರುವಂತಹ ಬದಲಾವಣೆಗಳನ್ನ ಶರೀರ ತಡ್ಕೊಳ್ಳೋದು, ಆ ಶಕ್ತಿ ಯೋಗದಿಂದ ಬಂತು. ಕೆಲವು ನಮ್ಮ ಆಹಾರ ವಿಹಾರ ವಿಚಾರದಲ್ಲಿ ಕೆಲವು ಉಪವಾಸಗಳು ಈ ಥರದ್ದೆಲ್ಲ ಇರುತ್ತೆ ತುಂಬಾ ಚಾತುರ್ಮಾಸ್ಯದಲ್ಲಿ. ಇದನ್ನೆಲ್ಲ ತಡ್ಕೊಳ್ಬೇಕು ಅಂತಂದ್ರೆ ಯೋಗ ಮಾಡಲೇಬೇಕು. ಆ ಯೋಗಾಭ್ಯಾಸದಿಂದ ಈ ದೈಹಿಕವಾದಂಥ ಶ್ರಮ, ಏನೇನು ಕಷ್ಟಗಳು ತೊಂದರೆಗಳು, ಅದನ್ನು ಗೆಲ್ಲುವಂಥದ್ದು. ಇನ್ನು ಸುಲಭವಾಗಿ ನಾವು ಪ್ರಾಣಾಯಾಮದ ಜೊತೆಯಲ್ಲಿ ಯೋಗಾಭ್ಯಾಸ ಮಾಡ್ತೀವಿ. ಸುಮ್ಮನೆ ಜಿಮ್ಗೆ ಹೋಗಿ ನಾವು ಭಾರ ಎತ್ತೋ ಹಾಗಲ್ಲ ಇದು ಯೋಗಾಭ್ಯಾಸ ಅಂತ. ಅದು ಒಳ್ಳೆ ವ್ಯಾಯಾಮ ಇಲ್ಲ ಅಂತಿಲ್ಲ, ಆದರೆ ಇಲ್ಲಿ ಯಾವಾಗ ನಾವು ಪ್ರಾಣಶಕ್ತಿಯ ಜೊತೆಯಲ್ಲಿ ಜೋಡಿಸಿ ಆ ವ್ಯಾಯಾಮವನ್ನು ಮಾಡ್ತೀವಿ, ಆಗ ಅದು ತಾನಾಗಿಯೇ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಅದು ಆ ಧ್ಯಾನ ಸಿದ್ಧಿಗೂ ಕೂಡ ಬಹಳ ಉಪಯೋಗ ಆಯಿತು. ಎಷ್ಟು ಗಂಟೆ ಕೂತಿದ್ರೂ ಕೂಡ ತೊಂದರೆ ಇಲ್ಲ ಅನ್ನೋ ಹಾಗೆ, ಮೊನ್ನೆ 6 ಗಂಟೆ ಭಾಗವತ ಪ್ರವಚನ ಆಯಿತು. ಅಷ್ಟೊತ್ತು ಕೂತ್ಕೊಳ್ಬೇಕು ಅಂತಂದರೆ ಅದು ಆ ಯೋಗದ ಶಕ್ತಿ, ನಮ್ಮದೇನೂ ಇಲ್ಲ ಆ ಯೋಗದ ಶಕ್ತಿ. ಅದರಿಂದಲೇ ಅದು ಸಾಧ್ಯವಾಗುತ್ತೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ನಾನು ಅನುಭವಿಸಿದೆ.
1: ಅಂತಿಮವಾಗಿ ತಮ್ಮ ಸಂದೇಶ?
0: ಸಂದೇಶ, ಎಲ್ಲರೂ ಯೋಗ ಕಲಿಯಬೇಕು, ಎಲ್ಲರೂ ಯೋಗವಂತರಾಗಬೇಕು, ಆರೋಗ್ಯವಂತರಾಗಬೇಕು. ಆರು ಯೋಗ್ಯವಾಗಿರಬೇಕು ಅಂತಂದ್ರೆ ಯೋಗ ಕಲಿಯಬೇಕು. ಆಗ ನಮ್ಮಿಂದ ದೇಶಕ್ಕೆ ಏನಾದ್ರು ಉಪಯೋಗ ಆಗುತ್ತೆ, ಸಮಾಜಕ್ಕೆ ಏನಾದ್ರು ಉಪಯೋಗ ಆಗುತ್ತೆ. ನಮ್ಮ ದೇಹವನ್ನ ದೃಢವಾಗಿ ಆರೋಗ್ಯವಾಗಿ ಇಟ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ, ಹಾಗೂ ಸಮಾಜಕ್ಕೆ ಆರೋಗ್ಯಕರವಾದಂತಹದ್ದನ್ನ ಕೊಡಕ್ಕೆ ಪ್ರಯತ್ನವನ್ನು ಮಾಡೋಣ.
1: ಒಳ್ಳೆಯದು. ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರ, ಇದುವರೆಗೂ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ, ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ, ಮತ್ತು ವಿಶೇಷವಾಗಿ ಜನಸಾಮಾನ್ಯರಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಶ್ರೀಮಠ ಮಾಡ್ತಾ ಇದೆ, ಮತ್ತು ದೇಶ ವಿದೇಶಗಳಲ್ಲಿ ದತ್ತಕ್ರಿಯಾ ಯೋಗವನ್ನು ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾಗಿ, ವಿಷದವಾಗಿ, ಆತ್ಮಪೂರ್ವಕವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ವಂದನೆಗಳು. ನಮಸ್ಕಾರ.
0: ತುಂಬ ಸಂತೋಷ.
2: ಇದುವರೆಗೆ ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
4: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ನಿತೀಶ್ ಡಂಬಳ್.
6: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿನ ಬಹುಪಾಲು ಜನಸಂಖ್ಯೆಯು ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಆದರೆ ಭಾರತೀಯ ಕೃಷಿಯು ಹೆಚ್ಚಾಗಿ ಮಳೆ ಮತ್ತು ಪ್ರಕೃತಿಯ ಏರುಪೇರುಗಳ ಮೇಲೆ ಅವಲಂಬಿತವಾಗಿದೆ. ಅನಿರೀಕ್ಷಿತ ಮಳೆ, ಬರಗಾಲ, ಪ್ರವಾಹ ಮತ್ತು ಕೀಟಬಾಧೆಗಳಿಂದ ರೈತರು ಪದೇ ಪದೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಭದ್ರತೆ ನೀಡಲು ಮತ್ತು ಅವರ ಆದಾಯವನ್ನು ಸ್ಥಿರಗೊಳಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದಿತು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು 2016 ಫೆಬ್ರವರಿ 13 ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಘೋಷಿಸಿದರು. ಈ ಯೋಜನೆಯು ಮೊದಲು ಅಸ್ತಿತ್ವದಲ್ಲಿದ್ದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳನ್ನು ಬದಲಿಸಿ ಅವುಗಳಲ್ಲಿದ್ದ ನ್ಯೂನತೆಗಳನ್ನು ಸರಿಪಡಿಸಿ ಜಾರಿಗೆ ತರಲಾಯಿತು. ಒಂದು ರಾಷ್ಟ್ರ ಒಂದು ಯೋಜನೆ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ

ಅತಿ ಕಡಿಮೆ ಪ್ರೀಮಿಯಂ ದರದಲ್ಲಿ ಸಮಗ್ರ ವಿಮಾ ರಕ್ಷಣೆಯನ್ನು ಒದಗಿಸುವುದು. ಈ ಯೋಜನೆಯು ದೇಶದ ಎಲ್ಲಾ ರೈತರಿಗೂ ಮುಕ್ತವಾಗಿದೆ. ಮೊದಲು ಸಾಲ ಪಡೆದ ರೈತರಿಗೆ ಇದು ಕಡ್ಡಾಯವಾಗಿತ್ತು. ಆದರೆ 2020 ಇದನ್ನು ಎಲ್ಲಾ ರೈತರಿಗೂ ಐಚ್ಛಿಕಗೊಳಿಸಲಾಗಿದೆ. ಅಧಿಸೂಚಿತ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಗಣಿ ರೈತರು ಸೇರಿದಂತೆ ಎಲ್ಲಾ ರೈತರು ಈ ವಿಮೆಯನ್ನು ಪಡೆಯಬಹುದು. ಆಹಾರ ಬೆಳೆಗಳು, ಎಣ್ಣೆಕಾಳುಗಳು ಹಾಗೂ ವಾರ್ಷಿಕ ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ರೈತರು ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕವಾದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು. ಅಥವಾ ಹತ್ತಿರದ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ವಿಮಾ ಪ್ರತಿನಿಧಿಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ಬಿತ್ತನೆ ದೃಢೀಕರಣ ಪತ್ರದಂತಹ ದಾಖಲೆಗಳು ಅಗತ್ಯವಿರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಯೋಜನೆಯು ತಂತ್ರಜ್ಞಾನದ ಬಳಕೆಯಲ್ಲಿ ಭಾರೀ ಪ್ರಗತಿ ಸಾಧಿಸಿದೆ. ಎಸ್ ಟೆಕ್ ಉಪಗ್ರಹ ಆಧಾರಿತ ಇಳುವರಿ ಅಂದಾಜು ಮತ್ತು ಮಿನ್ಸ್ ಹವಾಮಾನ ಮಾಹಿತಿ ಜಾಲ ಪೋರ್ಟಲ್ ಅಳವಡಿಸಿಕೊಳ್ಳುವ ಮೂಲಕ ಬೆಳೆ ಹಾನಿಯ ಅಂದಾಜನ್ನು ಅತ್ಯಂತ ನಿಖರವಾಗಿ ಮಾಡಲಾಗುತ್ತಿದೆ. ರೈತರ ಸಹಾಯಕ್ಕಾಗಿ ಕಿಸಾನ್ ಇ ಮಿತ್ರ ಎಂಬ ಎಐ ಚಾಟ್ಬಾಟ್ ಸೌಲಭ್ಯವಿದ್ದು, ರೈತರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ತಮ್ಮ ದೂರು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಅಲ್ಲದೆ ಏಡ್ ಮೊಬೈಲ್ ಆಪ್ ಮೂಲಕ ವಿಮಾ ಪ್ರತಿನಿಧಿಗಳು ನೇರವಾಗಿ ರೈತರ ಮನೆ ಬಾಗಿಲಿಗೆ ಬಂದು ನೋಂದಣಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತಿದ್ದಾರೆ. ಈ ಯೋಜನೆಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಕಡಿಮೆ ಪ್ರೀಮಿಯಂ ದರ. ರೈತರು ಎಲ್ಲಾ ಮುಂಗಾರು ಬೆಳೆಗಳಿಗೆ ಕೇವಲ 2%, ಹಿಂಗಾರು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ತೋಟಗಾರಿಕಾ ಬೆಳೆಗಳಿಗೆ 5% ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ. ಉಳಿದ ಹೆಚ್ಚಿನ ಮೊತ್ತದ ಪ್ರೀಮಿಯಂ ಅನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಯೋಜನೆಯ ಪ್ರಯೋಜನಗಳು: ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ವಿಮಾ ರಕ್ಷಣೆ ಸಿಗುತ್ತದೆ. ಬೆಳೆ ಬೆಳೆಯುವ ಹಂತದಲ್ಲಿ ಬರ, ಪ್ರವಾಹ ಅಥವಾ ಕೀಟಬಾಧೆಯಿಂದ ಹಾನಿಯಾದರೆ ಪರಿಹಾರ ಸಿಗುತ್ತದೆ. ಬೆಳೆ ಕೊಯ್ಲು ಮಾಡಿದ ನಂತರ 14 ದಿನಗಳವರೆಗೆ ಅನಿರೀಕ್ಷಿತ ಮಳೆಯಿಂದ ಹಾನಿಯಾದರೂ ವಿಮೆ ಅನ್ವಯಿಸುತ್ತದೆ. ಆಲಿಕಲ್ಲು, ಮಳೆ, ಭೂಕುಸಿತದಂತಹ ಸ್ಥಳೀಯ ಸಮಸ್ಯೆಗಳಿಗೂ ವೈಯಕ್ತಿಕವಾಗಿ ವಿಮಾ ಪರಿಹಾರ ನೀಡಲಾಗುತ್ತದೆ. ಕಳೆದ 8 ವರ್ಷಗಳಲ್ಲಿ ಈ ಯೋಜನೆಯು ವಿಶ್ವದ 3ನೇ ಅತಿ ದೊಡ್ಡ ಬೆಳೆ ವಿಮಾ ಯೋಜನೆಯಾಗಿ ಹೊರಹೊಮ್ಮಿದೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಈವರೆಗೆ 1,00,000,000 ರೈತರು ಇದರ ಲಾಭ ಪಡೆದಿದ್ದಾರೆ.

0: ಹಂಗಾಮಿಗೆ ಸಿದ್ಧರಾದ ಅನೇಕ ಯಶಸ್ಸಿನ ಕಥೆಗಳು ದೇಶಾದ್ಯಂತ ಇವೆ. ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯೋಜನೆಯು ಪ್ರತಿ ವರ್ಷ 5.5 ಕೋಟಿಗೂ ಹೆಚ್ಚು ರೈತ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಲಾದ ಭಾರತ್ ವಿಸ್ತಾರ್ನಂತಹ ಎಐ ಉಪಕರಣಗಳು ಮುಂಬರುವ ದಿನಗಳಲ್ಲಿ ವಿಮೆ ಮತ್ತು ಕೃಷಿ ಮಾರುಕಟ್ಟೆಯ ಮಾಹಿತಿಯನ್ನು ರೈತರಿಗೆ ಮತ್ತಷ್ಟು ಹತ್ತಿರವಾಗಿಸಲಿವೆ. ಕರ್ನಾಟಕವು ಈ ಯೋಜನೆಯ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಕರ್ನಾಟಕ ಸರ್ಕಾರವು ಸಂರಕ್ಷಣೆ ಪೋರ್ಟಲ್ ಮೂಲಕ ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂತಗಳಲ್ಲಿ ಲಕ್ಷಾಂತರ ರೈತರು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ಬರಪೀಡಿತ ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಭಾಗದ ರೈತರಿಗೆ ಇದು ವರದಾನವಾಗಿದೆ. ಕರ್ನಾಟಕ ಸರ್ಕಾರವು ಕೇಂದ್ರದ ಪಾಲಿನ ಜೊತೆಗೆ ತನ್ನ ಪಾಲನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ವಿಮಾ ಹಣ ಬೇಗನೆ ತಲುಪುವಂತೆ ಕ್ರಮ ಕೈಗೊಂಡಿದೆ. ಮೊಬೈಲ್ ಆಪ್ಗಳ ಮೂಲಕ ಬೆಳೆ ಸಮೀಕ್ಷೆ ನಡೆಸಿ ಹಾನಿಯನ್ನು ಅಂದಾಜಿಸುವಲ್ಲಿ ಕರ್ನಾಟಕವು ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಕೃಷಿ ವಲಯಕ್ಕೆ ಭದ್ರತೆಯ ಕವಚವಾಗಿದೆ. ಪ್ರಕೃತಿಯ ಅನಿಶ್ಚಿತತೆಯ ನಡುವೆಯೂ ರೈತರು ಧೈರ್ಯದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಇದು ಸಹಕಾರಿಯಾಗಿದೆ.
1: ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಇದುವರೆಗೆ ಮಾತನಾಡಿದವರು ನಿತೀಶ್ ಡಂಬಳ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ರಾಷ್ಟ್ರೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್, 4ನೇ ದಿನದಾಟದಲ್ಲಿಂದು 2ನೇ ಇನ್ನಿಂಗ್ಸ್ ಮುಂದುವರೆಸಲಿರುವ ಇಂಗ್ಲೆಂಡ್. ವಾರ್ತೆಗಳ ವಿವರ: ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಅದಕ್ಕೊಂದು ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದ್ದು, ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ದೇಶದ ಜನರ ಆರೋಗ್ಯದ ಅಗತ್ಯತೆಗಳಿಗೆ ಸ್ಪಂದಿಸುವ ವಿಶ್ವಾಸಾರ್ಹ, ಅಂತರ್ಗತ, ಸ್ವಾವಲಂಬಿ ಮತ್ತು ಪ್ರಭಾವಶಾಲಿ ಆರೋಗ್ಯ ಸಂಶೋಧನಾ ಪರಿಸರವನ್ನು ನಿರ್ಮಿಸುವುದು ಈ ನೀತಿಯ ಪ್ರಮುಖ ಆಶಯವಾಗಿದೆ. ಇದು ಉತ್ತಮ ಗುಣಮಟ್ಟದ, ನೈತಿಕ ಮತ್ತು ನಾವೀನ್ಯತೆಯಿಂದ ಕೂಡಿರುವ ಸಂಶೋಧನೆಗಳನ್ನು ಉತ್ತೇಜಿಸುವ ಜೊತೆಗೆ ರಾಷ್ಟೀಯ ಮಟ್ಟದಲ್ಲಿ ಉದ್ಭವಿಸುವ ಆರೋಗ್ಯ ಸವಾಲುಗಳನ್ನು ಎದುರಿಸಿ ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ಸಮಾನತೆ ತರಲು ಶ್ರಮಿಸಲಿದೆ. ಆಸಕ್ತರು ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಇದೇ 27ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ 2 ಹೊಸ ಅಪರಾಧ ವಿರೋಧಿ ಕಾಯ್ದೆಗಳು ಇಂದಿನಿಂದ ಅಧಿಕೃತವಾಗಿ ಜಾರಿಗೆ ಬಂದಿವೆ. ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುರಕ್ಷತೆ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣ ಮಸೂದೆ 2026 ಹಾಗೂ ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುವ್ಯವಸ್ಥೆ ನಿರ್ವಹಣೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಜ್ಯಪಾಲ ಆರ್ಎನ್ ರವಿ ಅಂಕಿತ ಹಾಕಿದ್ದಾರೆ. ರಾಜ್ಯದಲ್ಲಿ ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ಈ ಮಸೂದೆಗಳಿಗೆ ರಾಜ್ಯ ವಿಧಾನಸಭೆ ಅಂಗೀಕಾರ ನೀಡಿತು. ಈ ಹೊಸ ಕಾಯ್ದೆಯಡಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಅಥವಾ ಭವಿಷ್ಯದಲ್ಲಿ ಇಂತಹ ಕೃತ್ಯಗಳಲ್ಲಿ ತೊಡಗುವ ಸಾಧ್ಯತೆ ಇರುವ ಯಾವುದೇ ವ್ಯಕ್ತಿಯನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಗರಿಷ್ಠ 1 ವರ್ಷದ ಅವಧಿಗೆ ವಶಕ್ಕೆ ಪಡೆಯಬಹುದಾಗಿದೆ. ಗಲಭೆಗಳು, ಪೊಲೀಸ್ ಸಿಬ್ಬಂದಿಯ ಮೇಲಿನ ದಾಳಿಗಳು ಮತ್ತು ಸಂಘಟಿತ ಅಪರಾಧಗಳ ವಿರುದ್ಧ ತ್ವರಿತ ಕಠಿಣ ಕ್ರಮ ಕೈಗೊಳ್ಳಲು ಈ ಕಾನೂನು ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡುತ್ತದೆ. ತಮಿಳುನಾಡಿನಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಜಾರ್ಖಂಡ್ ಮೂಲದ ಕಾರ್ಮಿಕರು ತೊಂದರೆಗೊಳಗಾಗಿರುವ ಪ್ರಕರಣವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜಾರ್ಖಂಡ್ನ ರಾಮ್ಗಢ ಜಿಲ್ಲೆಯ ಸರ್ಕಾರಿ ಅಭಿಯೋಜಕ ಸಂಜೀವ್ ಕುಮಾರ್ ಅಂಬಷ್ಟ ಸಲ್ಲಿಸಿದ ಅರ್ಜಿಯನ್ನಾಧರಿಸಿ ಬಾಧಿತ ಕಾರ್ಮಿಕರನ್ನು ಸುರಕ್ಷಿತವಾಗಿ ಜಾರ್ಖಂಡ್ಗೆ ವಾಪಸ್ ಕರೆತರುವುದು, ಆರ್ಥಿಕ ನೆರವು, ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ತಕ್ಷಣವೇ ಅಗತ್ಯ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ರಾಷ್ಟಪತಿ ಸಚಿವಾಲಯವು ಉದ್ಯೋಗ ಮತ್ತು ಕಾರ್ಮಿಕ ಸಚಿವಾಲಯದ ಕಾರ್ಯದರ್ಶಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ವಿಯೆಟ್ನಾಂನ ಫೂಕ್ವೋಕ್ ದ್ವೀಪದ ಬಳಿ ಸಂಭವಿಸಿದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳನ್ನು ಹೋಚಿಮಿನ್ ಸಿಟಿಯಿಂದ ವಿಯೆಟ್ನಾಂನ ಏರ್ಲೈನ್ಸ್ನ VN-979 ವಿಮಾನದ ಮೂಲಕ ಇಂದು ಭಾರತಕ್ಕೆ ತರಲಾಗುತ್ತಿದೆ. ಈ ವಿಮಾನ ಭಾರತೀಯ ಕಾಲಮಾನ ರಾತ್ರಿ 9:35ಕ್ಕೆ ಮುಂಬೈನ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತಲುಪುವ ನಿರೀಕ್ಷೆ ಇದೆ ಎಂದು ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮುಂಬೈಗೆ ತರಲಾಗುವ ಪಾರ್ಥಿವ ಶರೀರಗಳನ್ನು ಆಯಾ ರಾಜ್ಯಗಳಿಗೆ ಮತ್ತು ಮೃತರ ಅಂತಿಮ ವಿಧಿವಿಧಾನಗಳು ನಡೆಯುವ ಸ್ಥಳಕ್ಕೆ ತಲುಪಿಸುವ ಮುಂದಿನ ಪ್ರಕ್ರಿಯೆಗಳನ್ನು ಸಂಯೋಜಿಸಲು ಆಯಾ ರಾಜ್ಯ ಸರ್ಕಾರಗಳಿಗೆ ವಿನಂತಿಸಲಾಗಿದೆ ಎಂದು ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ವಿಕಸಿತ ಭಾರತಕ್ಕಾಗಿ ನಶಾ ಮುಕ್ತ ಯುವಕರು ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭವಾಗಿದೆ. ನೃತ್ಯ, ಸಂಗೀತ, ರೀಲ್ಸ್ ಅಥವಾ ಕಿರುಚಿತ್ರ, ಬೀದಿ ನಾಟಕ ಮತ್ತು ಕವನ ವಾಚನ ಸೇರಿದಂತೆ 5 ವಿಭಾಗಗಳಲ್ಲಿ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಇದೇ 24ರಿಂದ 27ರವರೆಗೆ ನಡೆಯಲಿದ್ದರೆ ಅಂತಿಮ ಸುತ್ತು ಮುಂದಿನ ತಿಂಗಳು 12 ಮತ್ತು 13ರಂದು ನವದೆಹಲಿಯ ರಾಷ್ಟೀಯ ಯುವ ಶೃಂಗಸಭೆಯಲ್ಲಿ ಜರುಗಲಿದೆ. 15ರಿಂದ 29 ವರ್ಷದೊಳಗಿನ ಯುವಕರು ಕನ್ನಡ ಸೇರಿದಂತೆ ಯಾವುದೇ ಪ್ರಾದೇಶಿಕ ಭಾಷೆ, ಹಿಂದಿ ಅಥವಾ ಆಂಗ್ಲ ಭಾಷೆಯಲ್ಲಿ ತಮ್ಮ ರಚನೆಗಳನ್ನು ಸಲ್ಲಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ಜೋರ್ಡಾನ್, ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ಪ್ರಮುಖ ಮಿಲಿಟರಿ ನೆಲೆಗಳ ಮೇಲೆ ಬೃಹತ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿರುವುದಾಗಿ ಘೋಷಿಸಿದೆ. ತನ್ನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಇತ್ತೀಚೆಗೆ ನಡೆಸಿದ್ದ ವಾಯುದಾಳಿಗೆ ಪ್ರತಿಯಾಗಿ ಈ ದಾಳಿ ನಡೆಸಿರುವುದಾಗಿ ಇರಾನ್ ಸ್ಪಷ್ಟಪಡಿಸಿದೆ. ಇದರ ಜೊತೆಗೆ ಹೊರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ತನ್ನ ಯಾವುದೇ ಮಿಲಿಟರಿ ಚಟುವಟಿಕೆಗಳನ್ನು ಮುಂದುವರಿಸದಂತೆ ಇರಾನ್ ಎಚ್ಚರಿಕೆ ನೀಡಿದೆ. ಅಂತಾರಾಷ್ಟೀಯ ಕಡಲ ವ್ಯಾಪಾರಕ್ಕೆ ಅಡ್ಡಿಪಡಿಸುವ ಇರಾನ್ನ ಸಾಮರ್ಥ್ಯವನ್ನು ಕುಂಠಿಸುವ ಉದ್ದೇಶದಿಂದ ಅಮೆರಿಕದ ಕೇಂದ್ರೀಯ ಕಮಾಂಡ್ ನಿನ್ನೆ ಇರಾನ್ನ ಹಲವು ಮಿಲಿಟರಿ ನೆಲೆಗಳು ಮತ್ತು ವಾಯುರಕ್ಷಣಾ ವ್ಯವಸ್ಥೆಗಳ ಮೇಲೆ ಭಾರೀ ಪ್ರಮಾಣದ ವೈಮಾನಿಕ ದಾಳಿ ನಡೆಸಿತ್ತು. ಉಜ್ಬೇಕಿಸ್ತಾನದಲ್ಲಿ ಕೇರಳ ಮೂಲದ 21 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿದೆ ಎನ್ನಲಾದ ದೈಹಿಕ ದೌರ್ಜನ್ಯ ಹಾಗೂ ಕೊಲೆ ಪ್ರಕರಣವನ್ನು ರಾಷ್ಟೀಯ ಮಹಿಳಾ ಆಯೋಗವು ಗಂಭೀರವಾಗಿ ಪರಿಗಣಿಸಿದ್ದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ಆಕೆಯ ಸಾವಿಗೂ ಮುನ್ನ ತೀವ್ರ ದೈಹಿಕ ಹಲ್ಲೆ, ಕಿರುಕುಳ ಹಾಗೂ ಬಲವಂತದ ಧರ್ಮ ಮತಾಂತರದ ಯತ್ನಗಳು ನಡೆದಿದ್ದವು ಎಂಬ ಆರೋಪಗಳ ಕುರಿತು ಆಯೋಗವು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇರಳದ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿರುವ ಆಯೋಗವು ಪ್ರಕರಣದ ತ್ವರಿತ ತನಿಖೆ ನಡೆಸುವಂತೆ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ತಾಷ್ಕೆಂಟ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸೂಕ್ತ ಸಮನ್ವಯ ಸಾಧಿಸುವಂತೆ ಸೂಚಿಸಿದೆ. ಸಾಕ್ಷಿಗಳ ಸಂರಕ್ಷಣೆ ಹಾಗೂ ನೊಂದ ಕುಟುಂಬಕ್ಕೆ ಬೆಂಬಲ ನೀಡಲು ಕೋರಿದ್ದು ಮುಂದಿನ 7 ದಿನಗಳ ಒಳಗಾಗಿ ಕೈಗೊಂಡ ಕ್ರಮಗಳ ವರದಿ ಸಲ್ಲಿಸುವಂತೆ DGP ಅವರಿಗೆ ಗಡುವು ನೀಡಿದೆ. ಜಲ ನಿರ್ವಹಣೆಯಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಎಲ್ಲರೂ ಒಗ್ಗೂಡಿ ಸಾಮೂಹಿಕವಾಗಿ ಶ್ರಮಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಗ್ರಾಮೀಣ ಪಂಚಾಯಿತಿಗಳಿಗಾಗಿ ಆಯೋಜಿಸಲಾಗಿದ್ದ ಜಲ ಬಜೆಟ್ ಮತ್ತು ಜಲ ಭದ್ರತಾ ಯೋಜನೆ ಕುರಿತಾದ ಉನ್ನತ ತರಬೇತುದಾರರ ರಾಷ್ಟಮಟ್ಟದ ತರಬೇತಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಒಂದೇ ಸಾಮಾನ್ಯ ಗುರಿಯತ್ತ ಒಟ್ಟಾಗಿ ಶ್ರಮಿಸಿದಾಗ ಸಮಾಜದಲ್ಲಿ ಸಕಾರಾತ್ಮಕ ಹಾಗೂ ಅರ್ಥಪೂರ್ಣ ಬದಲಾವಣೆ ತರಲು ಸಾಧ್ಯ ಎಂದು ಕಾರ್ಯದರ್ಶಿಗಳು ತಿಳಿಸಿದರು. ವೈದ್ಯರು ಸೇರಿದಂತೆ ವಿವಿಧ ವೃತ್ತಿಪರರಿಗೆ ಕೇಂದ್ರ ಸರ್ಕಾರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಸಹಭಾಗಿತ್ವದೊಂದಿಗೆ ಇಂಟರ್ನ್ಶಿಪ್ ಅವಕಾಶ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಗೂಗಲ್ ಫಾರ್ಮ್ ಸಂಪೂರ್ಣ ನಕಲಿ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಂಬಂಧಪಟ್ಟ ಸಚಿವಾಲಯಗಳು ಇಂತಹ ಯಾವುದೇ ಅಧಿಕೃತ ಅಧಿಸೂಚನೆಗಳನ್ನು ಹೊರಡಿಸಿಲ್ಲ ಎಂದು ತಿಳಿಸಲಾಗಿದ್ದು ಸಾರ್ವಜನಿಕರು ಇಂತಹ ವಂಚನೆಗೆ ಒಳಗಾಗದಂತೆ ಹಾಗೂ ಅನಧಿಕೃತ ಲಿಂಕ್ಗಳಲ್ಲಿ ವೈಯಕ್ತಿಕ ವಿವರ ಹಂಚಿಕೊಳ್ಳದಂತೆ PIB ಸತ್ಯಶೋಧನಾ ಘಟಕ ಮನವಿ ಮಾಡಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಭಾರತದ ವನಿತೀಯರ ತಂಡಗಳ ನಡುವಿನ ಐತಿಹಾಸಿಕ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ 4ನೇ ದಿನದಾಟ ಇಂದು ಭಾರತೀಯ ಕಾಲಮಾನ ಅಪರಾಹ್ನ 3:30 ಆರಂಭವಾಗಲಿದ್ದು ಇಂಗ್ಲೆಂಡ್ ತನ್ನ 2ನೇ ಇನ್ನಿಂಗ್ಸ್ ಆಟ ಮುಂದುವರಿಸಲಿದೆ. 3ನೇ ದಿನದಾಟದ ಅಂತ್ಯಕ್ಕೆ ನಿನ್ನೆ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ 6 ವಿಕೆಟ್ನಷ್ಟಕ್ಕೆ 130 ರನ್ ಗಳಿಸಿದ್ದು ಗೆಲಲು 327 ರನ್ ಗಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ನ 2ನೇ ಇನ್ನಿಂಗ್ಸ್ನಲ್ಲಿ ಭಾರತದ ಪರ ಬೌಲರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದು ಸಾಯ್ಲಿ, ಸದ್ಗಾರಿ, ಕ್ರಾಂತಿಗಾರ್ಡ್ ಹಾಗೂ ಸ್ನೇಹ್ ರಾಣಾ ತಲಾ 2 ವಿಕೆಟ್ ಪಡೆದಿದ್ದಾರೆ. ಭಾರತಕ್ಕೆ ಗೆಲ್ಲಲು 4 ವಿಕೆಟ್ ಕಬಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಭಾರತ 341 ರನ್ ಗಳಿಸಿದ್ದ ವೇಳೆ ಡಿಕ್ಲೇರ್ ಘೋಷಿಸಿತು. ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ 4ನೇ ದಿನದಾಟದಲ್ಲಿಂದು 2ನೇ ಇನ್ನಿಂಗ್ಸ್ ಮುಂದುವರಿಸಲಿರುವ ಇಂಗ್ಲೆಂಡ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ

0: ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಶ್ರೀ ದಾನಮ್ಮ ದೇವಿ ಚಿತ್ರದಿಂದ ಆಯ್ದ 2 ಹಾಡುಗಳು.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಶ್ರೀ ದಾನಮ್ಮದೇವಿ ಚಿತ್ರದಿಂದ ಆಯ್ದ ಎರಡು ಹಾಡುಗಳನ್ನು ಕೇಳಿದ್ರಿ. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದವರು ಹಂಸಲೇಖ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ, ಅಂದು ಇಂದು ಎಂದೆಂದೂ.

0: ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 23ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
2: ದಿವ್ಯ ಶರದಿಂದ ಕತ್ತರಿಸಲ್ಪಟ್ಟ ವೃಷಕೇತುವಿನ ಶಿರವು ನಭೋ ಮಂಡಲಕ್ಕೆ ಚಿಮ್ಮಿ ನಂತರ ನರನ ಬಳಿಗೆ ನಾರಾಯಣ ಮುಕುಂದ ಮಾಧವ ಮಧುಸೂದನ ಎನ್ನುತ್ತ ವೇಗದಿಂದ ಬಿದ್ದಿತು. ಕರ್ಣಜನ ಶಿರವನ್ನ ಕಂಡು ವಜ್ರಾಘಾತದಿಂದ ಕಲಿಪಾರ್ಥ ದುಃಖಿಸಿದ ಚಿಂತಿಸಿದ ವೀರ ರಸದ ಛಾಯೆಯಿಂದ ಕೂಡಿದ ಆತನ ಶಿರವನ್ನು ಎತ್ತಿ ಅದರ ಹಣೆಗೆ ತನ್ನ ಹಣೆಯನ್ನು ತಾಗಿಸಿ ದುಃಖಿಸುತ್ತಿದ್ದ ಅಶ್ರು ತರ್ಪಣವನ್ನು ಗೈದ ಅರ್ಜುನ.

ಪಾರ್ಥನು ದುಃಖದಿಂದ, ಕರ್ಣಕುಮಾರ, ವೀರ ಮರಣವನ್ನಪ್ಪಿದೆಯಾ? ಇದು ಶ್ರೀಕೃಷ್ಣನಿಗೆ ಪ್ರಿಯವಾಯಿತೇ ಎಂದು ಮರುಗುತ್ತಿದ್ದಾನೆ. ಇದರ ಹಿಂದೆ ಒಂದು ವಿಶೇಷವಾದ ಅರ್ಥವಿದೆ. ಪಾಂಡವರ ಪ್ರತಿಯೊಂದು ಆಗುಹೋಗುಗಳಿಗೆ ಪ್ರಪಂಚದೊಡೆಯ ಪುರುಷೋತ್ತಮ ಶ್ರೀಕೃಷ್ಣನ ಕೈವಾಡ ಇದ್ದೇ ಇರುತ್ತದೆಂಬುದು ಧ್ವನಿ. ಇದರೊಂದಿಗೆ ಧರ್ಮರಾಯನಿಗೆ ಹೇಗೆ ನಾನು ಮುಖ ತೋರಿಸಲಿ? ಹಗೆಯ ಮಗನೆಂದು ತಿರಸ್ಕರಿಸಬೇಡವೆಂದು ಕುಂತಿ ಹೇಳಿದ್ದಳು. ಹಿರಿಯನಾದ ಅಣ್ಣನ ಮಗನಲ್ಲವೇ ಎಂದು ಒಂದೇ ಸವನೆ ರೋಧಿಸತೊಡಗಿದ್ದಾನೆ ಕಲಿಪಾರ್ಥ.

ಕ್ಷತ್ರಿಯರ ಗುಣವೇ ಹಾಗೆ, ಯಾರಲ್ಲಿ ಪೌರುಷವಿದೆಯೋ ಆತ ಶತ್ರುವಾಗಿದ್ದರೂ ಕೂಡ ಸರಿ ಆತನನ್ನು ಹೊಗಳುವಂತಹ ಮಹಾ ಔದಾರ್ಯ ಅವರಲ್ಲಿ ನಾವು ಕಾಣಬಹುದು. ಅರ್ಜುನ ನೆನೆಸಿಕೊಳ್ಳುತ್ತಿದ್ದಾನೆ ಜರುಗಿದಂತಹ ಮಹಾಭಾರತದ ಯುದ್ಧದಲ್ಲಿ ದ್ರೋಣಾಚಾರ್ಯರಿಂದ ನಿರ್ಮಿಸಲ್ಪಟ್ಟಿರುವಂತಹ ಚಕ್ರ ವ್ಯೂಹವನ್ನು ಏಕಾಂಗಿಯಾಗಿ ಹೊಕ್ಕು ಕೆರಳಿದ ಕೇಸರಿಯಂತೆ ಹೋರಾಡುತ್ತಿರುವಾಗ ಮೋಸದಿಂದ ಮಡಿದ ವೀರ ಅಭಿಮನ್ಯುವಿನ ಮರಣವನ್ನು ನಿನ್ನ ಸಾಮೀಪ್ಯದಿಂದ, ಅಂತಂದ್ರೆ ಕರ್ಣಜನ ಸಾಮೀಪ್ಯದಿಂದ ಮರೆಯುತ್ತಿದ್ದೆ. ನಿನ್ನ ಪೌರುಷವನ್ನು ಮೆಚ್ಚಿ ಹೊಗಳುತ್ತಿರುವ ಭೀಮನಿಗೆ ನಾನೇನು ಉತ್ತರ ಕೊಡಲಿ? ಎಲ್ಲಿ ವೃಷಕೇತು ಎಂದರೆ ನಾನೇನು ಹೇಳಲಿ? ಹೇಳು ಕಂದ, ಹೇಳು ಎಂದು ಪೌರುಷದ ಅಗ್ರಗಣ್ಯನಾದ ಅರ್ಜುನನು ಈ ರೀತಿ ದುಃಖದಿಂದ ಅಳುತ್ತಿದ್ದಾನೆ. ಇದಕ್ಕೆ ಕಾಲವೇ ಉತ್ತರಿಸಬೇಕು. ಭ್ರಮೆಯು ಬಂದು ಆತನನ್ನು ಆವರಿಸಿಕೊಂಡಿದೆ.

ಸುಂದರ ವದನಕ್ಕೆ ನಾಸಿಕವಿಲ್ಲದಿದ್ದರೆ, ಭವ್ಯವಾದ ದೇವಾಲಯದಲ್ಲಿ ಲಿಂಗವೇ ಇಲ್ಲದಿದ್ದ ಮೇಲೆ ಎಲ್ಲವೂ ವ್ಯರ್ಥ ಎಂಬ ಹೋಲಿಕೆಯನ್ನು ಕವಿ ಇಲ್ಲಿ ಕೊಡುತ್ತಿದ್ದಾನೆ. ಅಂತಂದರೆ ವೃಷಕೇತು ಇಲ್ಲದಿದ್ದರೆ ಪಾಂಡವರಲ್ಲಿ ಎಷ್ಟು ಐಶ್ವರ್ಯ ಇದ್ದರೇನು, ಎಂತಹ ಪಟುಭಟರಿದ್ದರೇನು. ನೀನೇ ಇಲ್ಲದಿದ್ದ ಮೇಲೆ ಪಾಂಡವರ ಐಶ್ವರ್ಯಕ್ಕೆ ಯಾವ ಬೆಲೆ ಇದೆ, ಎಷ್ಟು ಯೋಧರಿದ್ದರೇನು. ನನ್ನನ್ನು ಬಿಟ್ಟು ಹಸ್ತಿನಾಪುರಕ್ಕೆ ಹೋಗೆಂದರೆ ನನ್ನನ್ನು ಬಿಟ್ಟು ಯಮಪುರಿಗೆ ಹೋದೆಯಾ? ನಾನು ನಿನಗೆ ಹೇಳಿದ್ದೆ, ನಾನೊಬ್ಬನೇ ಕಾದಾಡುತ್ತೇನೆ, ನೀನು ಧರ್ಮಜನಿಗೆ ಈ ವಿಚಾರವನ್ನು ತಿಳಿಸು ಎಂದು. ಆದರೆ ವಿಧಿ ನಿನ್ನನ್ನು ಇಲ್ಲಿಯೇ ಉಳಿಸುವಂತೆ ಮಾಡಿ ಕೊನೆಗೆ ತನ್ನ ಬಳಿಗೆ ಕರೆಸಿಕೊಂಡಿತೇ ಎಂದು ಒಂದೇ ಸವನೆ ಅರ್ಜುನನು ದುಃಖಿಸತೊಡಗಿದ್ದ.

ನಿರಂತರಂ ಸಹಜವಲ್ಲವೇ? ಅರ್ಜುನನಿಗೆ ಅಳಿದ ಅಭಿಮನ್ಯುವನ ನೆನಪೂ ಕಾಡುತ್ತದೆ. ಅದರೊಂದಿಗೆ ಕರ್ಣ ಸುತ ಶತ್ರುವಿನ ಮಗನಾದ್ದರಿಂದ ಆತನನ್ನು ರಕ್ಷಿಸಲಿಲ್ಲವೆಂಬ ಕುಹಕಗಳು ನಿಂದೆಗಳಿಗೆ ಹೆದರುತ್ತಾ ಆತನ ಗುಣಗಾನವನ್ನು ಮಾಡುತ್ತಾ ಭ್ರಮಾಲೋಕದಲ್ಲಿ ಚಿಂತಾಸಾಗರದಲ್ಲಿ ಮುಳುಗಿದ ಪಾರ್ಥನನ್ನು ಪಾರ್ಥ ಸುತ ಗೆಲುವನ್ನು ಹೊರಸೂಸುತ್ತ ಕರೆದು ನಿನ್ನನೆಯ ನುಡಿಗಳನ್ನಾಡುತ್ತಿದ್ದಾನೆ. ಆಗ

ಇಲ್ಲಿ ಕವಿ ವ್ಯಾಪಾರಿಯ ಪರಿಭಾಷೆಯಲ್ಲಿ ಮಾತನಾಡಿಸುತ್ತಿದ್ದಾನೆ. ಬಬ್ರುವಾಹನ ಅರ್ಜುನನ್ನ ಕರೆದು, ಎಲ್ಲೋ ಪಾರ್ಥ, ನಮ್ಮನ್ನು ವೈಶ್ಯರು ಎಂದು ನಿಂದಿಸಿದೆಯಾ? ಆದರೂ ಚಿಂತೆ ಇಲ್ಲ, ಇದೋ ನೋಡು, ನಾವು ಮಾರಾಟ ಮಾಡುವ ವಸ್ತುಗಳೆಂದರೆ ಶಸ್ತ್ರಾಸ್ತ್ರಗಳನ್ನು, ಅದಕ್ಕೆ ವಿನಿಮಯ ಗೆಲುವು. ಆಗ ವಸ್ತು ವಿನಿಮಯ ಪದ್ಧತಿ ಇತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದನ್ನು ನಿಮ್ಮಿಂದ ಪಡೆಯುತ್ತೇವೆ, ಮತ್ತೆ ನಾವು ನಿಮ್ಮಿಂದ ಪಡೆದುಕೊಳ್ಳುವ ವಸ್ತುಗಳೆಂದರೆ ನಿಮ್ಮ ಯೋಧರ ಶಿರಗಳನ್ನು, ಅಂದರೆ ನಾವು ಆಯುಧಗಳನ್ನು ಕೊಡುತ್ತೇವೆ, ನಿಮ್ಮ ಯೋಧರ ಶಿರಗಳನ್ನು ಪಡೆಯುತ್ತೇವೆ, ಅಂದರೆ ನಿಮ್ಮ ವೀರರ ತಲೆ. ಇನ್ನು ವ್ಯಾಪಾರಕ್ಕೆ ಸಂಚಕಾರ ಬೇಕಂದರೆ ಅದನ್ನು ಕೊಡುತ್ತೇವೆ, ಅದು ಜೀವ ಸಂಚಕಾರ, ಅಂದರೆ ನಿಮ್ಮ ಯೋಧರ ಜೀವಕ್ಕೆ ಸಂಚಕಾರ ತರುತ್ತೇವೆ ಎಂಬ ಅರ್ಥ. ಇಷ್ಟೇ ಅಲ್ಲ, ನಿನ್ನ ತಲೆಗೂ ಬೆಲೆ ಕಟ್ಟುತ್ತೇವೆ, ಅದು ಸಾಹಸ ದ್ರವ್ಯ, ಸಾಹಸ ದ್ರವ್ಯದಿಂದ ನಿನ್ನ ತಲೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಎಂಬ ವ್ಯಾಪಾರದ ಭಾಷೆಯಲ್ಲಿ ಚಿತ್ರಾಂಗದೆಯ ಮಗನಿಂದ ಮಾತನಾಡಿಸುತ್ತಾನೆ ಲಕ್ಷ್ಮೀಶ.

ವೃಷಕೇತುವಿನ ಹೆಣದೊಂದಿಗೆ ದುಃಖಿಸುತ್ತಿರುವ ಭ್ರಮೆಯಲ್ಲಿರುವ ಅರ್ಜುನನನ್ನ ಮತ್ತೆ ಮತ್ತೆ ಟೀಕಿಸುತ್ತಾ ಕಟು ಮಾತುಗಳನ್ನಾಡುತ್ತಾ ಆ ನಿರ್ಜೀವ ತಲೆಯನ್ನು ಹಿಡಿದುಕೊಂಡು ರೋದಿಸಿದರೆ ಬಂದ ಭಾಗ್ಯವೇನು? ಅದನ್ನು ಈಶ್ವರನಿಗೆ ಅರ್ಪಿಸು, ಆತನ ರುಂಡ ಮಾಲೆಯಲ್ಲಿ ಅದಕ್ಕೆ ಸ್ಥಾನ ಸಿಗಲಿ. ಅಂದು ಕೈಲಾಸಗಿರಿಗೆ ತೆರಳಿ ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಿದ್ದೀಯಲ್ಲ, ಅದಕ್ಕೆ ದೇವಋಣವನ್ನಾದರೂ ತೀರಿಸು ಎಂದು ಉರಿಯುವ ಕುರುವಿಗೆ ಉಪ್ಪು ಹಾಕಿದಂತೆ ಮೂದಲಿಸುತ್ತಾನೆ. ಮತ್ತೆ ಕೇಳುತ್ತಾನೆ, ನನಗೆ ನಿನ್ನ ಗೊಡವೆ ಬೇಡ, ಈಗ ಸಮರಕ್ಕೆಣೆಯಾಗುವೆಯೋ ಇಲ್ಲ ಹರಿಯನ್ನು ಬಿಟ್ಟು ತೆರಳುವೆಯೋ ಹೇಳು ಎಂದು ಕೇಳಿದಾಗ

ದುಃಖಿಸುತ್ತಿರುವಂತಹ ಅರ್ಜುನನಿಗೆ ಈತನ ಮಾತುಗಳು ಕುರ್ಗಡೆಯಂತೆ ಕಳಿಸಿದವು. ಮಣಿಪುರದ ಅರಸನ ಮೂದಲಿಕೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಮಧ್ಯಮ ಪಾಂಡವನ ಅಭಿಮಾನ ಹೆಡೆಯೆತ್ತಿತು. ಉಸುಗುಡುತ್ತ ಕಣ್ಣುಗಳಿಂದ ಕೆಂಡಗಳು ಕಾರಲ್ಪಟ್ಟವು. ದೃಢಚಿತ್ತನಾದ ಸವ್ಯಸಾಚಿ ಶಿರವನ್ನು ಬಿಸುಡಿ ಸಿಟ್ಟಿನಿಂದ ಶರಗಳ ಅನುಸಂಧಾನಕ್ಕೆ ಮುಂದಾಗಿ ಮಣಿಪುರದ ಅರಸನ ಅಂಗಾಂಗಗಳನ್ನು ಆಯುಧಗಳಿಂದ ತೋಡಿ ತೋಡಿ ಕೆಂಬಣ್ಣ ಹೊರಚೆಲ್ಲುವಂತೆ ಮಾಡಿ ಯುದ್ಧ ಪ್ರಾರಂಭಿಸಿದ.

ಇಲ್ಲಿ ಕವಿಯ ಹೋಲಿಕೆ ಕಲ್ಪನೆ ಅತ್ಯದ್ಭುತವಾಗಿದೆ. ಸಾಮಾನ್ಯವಾಗಿ ಭೂಮಿಯನ್ನು ಆಯುಧಗಳಿಂದ ತೋಡುತ್ತೇವೆ, ಆದರೆ ಇಲ್ಲಿ ಶರೀರವನ್ನೇ ತೋಡಿದರು, ಗಾಯಗೊಳಿಸಿದರು. ಚಿತ್ರಾಂಗದೆಯ ಸುತ ಹೇಳುತ್ತಾನೆ, ಇದೇನು ಮೈಗೆ ಹಚ್ಚ ಹೊಯ್ಯುತ್ತಿರುವೆಯ? ನಿನಗೆ ಸತ್ಯವಾಗಿಯೂ ವೃಷಕೇತುವಿನ ಸಾವಿನಿಂದ ದುಃಖವಾಗಿಲ್ಲ, ಏಕೆಂದರೆ ನಿನ್ನ ಬದ್ಧ ವೈರಿಯ ಮಗನಲ್ಲವೇ? ತೋರಿಕೆಗೆ ನೀನು ಅಳುತ್ತಿರುವೆ. ನಿಜವಾಗಿಯೂ ನಿನಗೆ ನನ್ನ ಮೇಲೆ ಸೇಡಿನ ಭಾವವಿದ್ದರೆ ಶಿವನಿಂದ ಪಡೆದ ದಿವ್ಯಾಸ್ತ್ರವನ್ನು ನನ್ನ ಮೇಲೆ ಪ್ರಯೋಗಿಸು ಎಂದು ಪಂಥಾಹ್ವಾನ ನೀಡುತ್ತಾನೆ. ಇಲ್ಲಿ ಈ ವಿವರಣೆ ಎಷ್ಟು ಅದ್ಭುತವಾಗಿದೆ ಎಂದರೆ ಆ ಕವಿಯ ಕಲ್ಪನೆಗೆ ನಾವು ತಲೆಬಾಗಲೇಬೇಕು. ಇಂತಹ ಪೌರುಷದ ಸುಪುತ್ರ, ಎಂತಹ ಅದ್ಭುತದ ಕವಿ ಕಲ್ಪನೆ, ಇದಕ್ಕೆ ದೇವತೆಗಳು ಬೆರಗಾಗಿ ನೋಡುತ್ತಾ ನಿಂತಿದ್ದಾರೆ.

ಪಾರ್ಥನ ಮತ್ತು ಪಾರ್ಥ ಪುತ್ರನ ಅಂಬುಗಳ ಪ್ರಯೋಗಗಳನ್ನು ಅಂಬರದಲ್ಲಿ ನಿಂತು ದೇವತೆಗಳು ವಿಸ್ಮಿತರಾಗಿ ವೀಕ್ಷಿಸುತ್ತಿದ್ದಾರೆ. ಹಿಂದೆಂದೂ ಇಲ್ಲದಂತಹ ಆ ಸಮರವನ್ನು ಕಂಡು ಮೂಕ ವಿಸ್ಮಿತರಾಗಿದ್ದಾರೆ. ಬಾಲಕನ ಬಾಣಗಳನ್ನು ಕತ್ತರಿಸುತ್ತ ಕುಂತಿ ಪುತ್ರ ಶರಗಳ ಸುರಿಮಳೆ ಗೈದ. ಅಯುತ ನಿಯುತ ಎಂದರೆ ಸೆಳೆಯುವಾಗ ಒಂದು, ಅನುಸಂಧಾನ ಮಾಡುವಾಗ ಹತ್ತು, ಹೊರಟಾಗ ನೂರು, ಸಾವಿರ, ಲಕ್ಷ, ಹೀಗೆ ಅಸಂಖ್ಯ ಶರಗಳು ನಕ್ಷತ್ರಗಳನ್ನು ಬೀಳಿಸಿದವು, ಪರ್ವತಗಳನ್ನು ಉರುಳಿಸಿದವು ಎಂಬ ಉತ್ಪ್ರೇಕ್ಷೆಯೊಂದಿಗೆ ವರ್ಣಿಸುತ್ತಾನೆ. ಇದು ಕವಿ ಸಮಯ.

ಅರ್ಜುನನ ಆಯುಧಗಳು ಬಬ್ರವಾಹನನ ಅಂಗೋಪಾಂಗಗಳನ್ನು ಚುಚ್ಚಿ ರಕ್ತದ ಮಳೆಗರೆಯುವಂತೆ ಮಾಡಿದವು. ಮಳೆಯ ನೀರು ಪರ್ವತಾಗ್ರದಿಂದ ಹರಿದು ಬರುವಂತೆ ಕೆಮ್ಮಣ್ಣದ ಜಲವು ಚಿತ್ರಾಂಗದೆಯ ಪುತ್ರನ ಶರೀರದಿಂದ ಇಳಿಯತೊಡಗಿತು. ಅರ್ಜುನನು ಅಟ್ಟಹಾಸದಿಂದ ಬಬ್ರುವಾಹನನ್ನು ನಿಂದಿಸತೊಡಗಿದ. ನನ್ನಂಥ ವೀರ ಪಾರ್ಥನನ್ನು ಕೆರಳಿಸಿದೆ, ಈಗ ನಿನಗೆ ಉಳಿಗಾಲವಿಲ್ಲ, ಈ ಶರವನ್ನು ಸಹಿಸಿಕೋ ಎಂದು ದಿವ್ಯ ಅಸ್ತ್ರಗಳನ್ನು ಪ್ರಯೋಗಿಸತೊಡಗಿದ.

ಪಾರ್ಥ ಸುತನ ನಿಂದನೆಯ ಮಾತುಗಳು ಪಾರ್ಥನ ಎದೆ ನಡುಗಿಸಿದವು. ಮಹಾವೀರ ಕರ್ಣನನ್ನು, ಅಜೇಯ ಭೀಷ್ಮನನ್ನು, ಬಿಲ್ಲೋಜ ದ್ರೋಣರನ್ನು ಗೆದ್ದೆನೆಂಬ ಅಹಂಕಾರ ನಿನ್ನಲ್ಲಿ ಹುದುಗಿರಬಹುದು, ಆದರೆ ಅದು ಚಕ್ರಧರ ಶ್ರೀಕೃಷ್ಣನಿಂದಾದುದು. ಪಾರ್ಥ ಸಾರಥಿಯಿಂದ ಜಯಿಸಿದ್ದು, ಇನ್ನು ಶಿವನೊಡನೆ ಸಮರ ಸಾರಿದೆ ಎಂದು ಸುಮ್ಮನೆ ಜಂಬ ಪಡಬೇಡ. ಕೇವಲ ನಿನಗೆ ಬುದ್ಧಿ ಕಲಿಸಲು, ನಿನ್ನನ್ನು ಪರೀಕ್ಷಿಸಲು ನಟರಾಜ ಹೂಡಿದ ನಾಟಕವದು. ಆದರೆ ಪ್ರಪಂಚದ ಪರಿಚಯವಿಲ್ಲದವರು ಪಾರ್ಥ ಮಹಾಪ್ರತಾಪಿ ಎಂದು ಹೊಗಳುತ್ತಿದ್ದಾರೆ. ಅವರಿಗೆ ಯಾವ ವಿಚಾರವೂ ಸರಿಯಾಗಿ ಗೊತ್ತಿಲ್ಲ. ಪಾರ್ಥ ಸಾರಥಿ ಇಲ್ಲದಿದ್ದರೆ ಪಾರ್ಥ ಕೇವಲ ಶೂನ್ಯ. ಆ ಸೊನ್ನೆಗೆ ಬೆಲೆ ಬರಬೇಕಾದರೆ ಅದರ ಹಿಂದೆ ಅಚ್ಯುತನೆಂಬ ಅಂಕಿ ಇರಬೇಕು. ಪಾರ್ಥ, ಆ ಅಂಕಿ ಇದ್ದರೆ ಮಾತ್ರ ಆ ಶೂನ್ಯಕ್ಕೆ ಬೆಲೆ. ಸುಮ್ಮನೆ ಗಳಹೋಬೇಡ ಎಂದು ಶರಗಳ ಪ್ರಯೋಗ ಮಾಡುತ್ತಾ, ತೆಗೆದುಕೋ, ಇದನ್ನು ಸಹಿಸು ಎಂದ.

ಮತ್ತೆ ಸವ್ಯ ಸಾಚಿಯ ಶರಗಳು, ಚಿತ್ರಾಂಗದೆಯ ಮಗನ ಶರಗಳು ಅದನ್ನ ಕವಿ ಹೋಲಿಸುವ ರೀತಿ ವಿಚಿತ್ರವಾಗಿದೆ. ಶಸ್ತ್ರಾಸ್ತ್ರಗಳು ಪರ್ವತಗಳನ್ನು ಪುಡಿಗೈಯುವಂತೆ ಮಾಡಿದವಂತೆ, ಕೂರ್ಮನ ಬೆನ್ನು ಅದರುವಂತೆ ಮಾಡಿದವಂತೆ, ಸಾಗರವನ್ನು ಕದಡುವಂತೆ ಸೌರಮಂಡಲವನ್ನು ತಲುಪಿದವು ಎಂದು ವರ್ಣಿಸುತ್ತಾನೆ. ಇವು ಉತ್ಪ್ರೇಕ್ಷೆಯ ಪರಮಾವಧಿ ಎನ್ನಬಹುದು. ಏಕೆಂದರೆ ನಕ್ಷತ್ರಗಳು, ಸೌರಮಂಡಲಗಳು ನಮ್ಮ ಎಣಿಕೆಗೆ ನಿರುಕದವು. ಇದು ಕವಿ ಕಲ್ಪನೆ. ಏನೇ ಇರಲಿ, ಬಬ್ರುವಾಹನನ ಬಾಣಗಳು ಎಲ್ಲೆಡೆ ಭೀತಿಯನ್ನು ಬಿತ್ತಿದವು ಎನ್ನಬಹುದು.

ಮತ್ತೆ ಕವಿ ರಾಮಾಯಣದ ಹನುಮಂತನ ಪಾತ್ರವನ್ನಾಗಿಲ್ಲಿ ಚಿತ್ರಿಸುತ್ತಿದ್ದಾನೆ. ಅರ್ಜುನನ ರಥದ ಮೇಲೆ ವಿರಾಜಮಾನನಾಗಿರುವಂತಹ ಆಂಜನೇಯನೂ ಕೂಡ ಚಿತ್ರಾಂಗದೆಯ ಸುತನ ಬಾಣಕ್ಕೆ ಬೆಚ್ಚಿದ, ಚೀರಿದ ಅನ್ನುವಂತಹ ರೀತಿಯಲ್ಲಿ ವರ್ಣಿಸುತ್ತಿದ್ದಾನೆ. ಆತನ ವಿಶೇಷ ಶರಗಳು ಸವ್ಯಸಾಚಿಯ ರಥವನ್ನು, ರಥಿಕನನ್ನು ನಾಶಗೈದವು. ಪಾರ್ಥನ ಶರೀರವೆಲ್ಲ ಬಾಣಗಳಿಂದ ಮುಚ್ಚಿದೆ. ಅಂತಹ ಸಂದರ್ಭದಲ್ಲಿ ಹನುಮಂತನು ಕೂಡ ಚೀರಿದ್ದಾನೆ ಎಂದ ಮೇಲೆ ಬಾಲಕನ ಪೌರುಷ ಎಂಥದಿರಬಹುದು ಅನ್ನೋದನ್ನ ನಾವು ಯೋಚಿಸಬೇಕಾಗಿದೆ.

0: ಸರದಾರ ನೆನ್ನಿಸಿಕೊಂಡಿರುವಂತಹ ಶ್ರೀಕೃಷ್ಣನ ಭಕ್ತನು ಭಾವನು ಆದ ಅರ್ಜುನನಿಗೆ ಒಬ್ಬ ಬಾಲಕನಿಂದ ಪರಾಜಯವೇ? ಏನಾಗಿದೆ ನನ್ನ ಕ್ಷಾತ್ರ ತೇಜಸ್ಸಿಗೆ ಎಂದು ಪಾರ್ಥನು ದಿವ್ಯಾಸ್ತ್ರಗಳಿಂದ ಪಾರ್ಥ ಸುತನ ಮೇಲೆ ಬಾಣ ಪ್ರಯೋಗಕ್ಕೆ ಅಣಿಯಾದ. ಬಬ್ರುವಾಹನನು ಶರಾವಳಿಗಳನ್ನು ಒಂದೇ ಸವನೆ ಪ್ರಯೋಗಿಸತೊಡಗಿದ. ಅಸ್ತ್ರಕ್ಕೆ ಪ್ರತ್ಯಸ್ತ್ರಗಳು ತಾಕಲಾಟ ಮುಗಿಲು ಮುಟ್ಟಿತು. ಎಲ್ಲರಿಗೂ ಪರಮಾಶ್ಚರ್ಯ.
1: ಜನಪಕೇ ಜಾಹ್ನವಿಯ ಶಾಪದಿಂ ಬಳಿಕ ಪಾರ್ಥ

ಪಾಂಡುಸುತನ ಪರಾಕ್ರಮವು ಕ್ಷೀಣಿಸುತ್ತ ಬರುತ್ತಿತ್ತು. ಇದಕ್ಕೆ ಗಂಗೆಯ ಶಾಪವು ಕಾರಣವಾಗಿತ್ತು. ಪ್ರತಿಯೊಂದು ಆಗುಹೋಗುಗಳಿಗೆ ಕಾರಣಗಳಿರುತ್ತವೆ. ಗಂಗಾತನಯನ ಸಾವಿಗೆ ಕಾರಣನಾದ ಕುಂತಿ ಪುತ್ರನು ಪುತ್ರನಿಂದ ಮರಣವನ್ನಪ್ಪಲಿ ಎಂಬ ಶಾಪ. ಇದನ್ನು ಕಂಡ ಬಬ್ರುವಾಹನ ಮತ್ತೆ ಪಾರ್ಥನನ್ನು ಕುರಿತು ಮಾತನಾಡುತ್ತಾ, ಮಹಾಪತಿವ್ರತಿಯಾದ ನನ್ನ ತಾಯಿ ಚಿತ್ರಾಂಗದೆಯನ್ನು ನಿಂದಿಸಿದೆಯಲ್ಲ, ಆದ್ದರಿಂದ ನಿನಗೆ ರಣರಂಗದಲ್ಲಿ ಪರಾಜಯ ಉಂಟಾಗುತ್ತದೆ. ಇದುವರೆಗೆ ನಿನ್ನ ಸ್ವಂತ ಪರಾಕ್ರಮದಿಂದ ಅನುಭವಿಸಿದ ಅನಾಹುತಗಳೇ ಸಾಕು, ಇನ್ನಾದರೂ ಪಾರ್ಥಸಾರಥಿಯನ್ನು ಸಹಾಯಕ್ಕೆ ಕರೆಸಿಕೋ ಎಂದು ಮೂದಲಿಸುತ್ತಾನೆ. ನಿಜ, ಸತ್ಪುರುಷರಾರೂ ತಾಯಿಯ ನಿಂದನೆಯನ್ನು ಕೇಳಿ ಸಹಿಸುವುದಿಲ್ಲ. ಅದಕ್ಕೆ ಚುಚ್ಚಿ ಚುಚ್ಚಿ ಹೇಳುತ್ತಾನೆ ಅರ್ಜುನನಿಗೆ, ಅಚ್ಯುತನ ನೆರವಿಲ್ಲದೆ ಯಾರನ್ನು ಗೆಲ್ಲಲು ಸಾಧ್ಯವಿಲ್ಲವೆಂದು.

0: ಕೌರವ ಪಕ್ಷಪಾತಿಯಾದ ಕರ್ಣನಿಗೂ ನಿನಗೂ ಘೋರ ಯುದ್ಧ ಸಂಭವಿಸಿತ್ತು. ಅಂತಹ ಸಂದರ್ಭದಲ್ಲಿ ಪಾರ್ಥ ಸಾರಥಿ ನಿನಗೆ ಎಲ್ಲ ರೀತಿಯಲ್ಲೂ ಸಾರಥ್ಯವನ್ನು ನೀಡುತ್ತಿದ್ದ. ಆದರೆ ಆ ಕರ್ಣನನ್ನು ಪ್ರತಿಷ್ಠೆಗಾಗಿ, ಸೇಡಿಗಾಗಿ ಆ ಶ್ರೀಹರಿಯ ದಯೆಯಿಂದ ಸಂಹರಿಸಿದೆ. ಅಂತೆಯೇ ಕರ್ಣನ ಕುಮಾರನನ್ನು ನನ್ನಿಂದ ಕೊಲ್ಲಿಸಿದೆ. ನೀನು ತುಂಬಾ ಉಪಾಯವನ್ನು ಮಾಡಿದೆ. ಎಷ್ಟೆಂದರು ವೈರಿ ಪುತ್ರನಲ್ಲವೇ, ಅದು ಮುಗಿದ ಅಧ್ಯಾಯ. ಈಗಲೂ ನಾನು ಔದಾರ್ಯದಿಂದ ನಿನಗೆ ಪ್ರಾಣದಾನ ಮಾಡುತ್ತೇನೆ. ಇಲ್ಲಿಂದ ಹೊರಟು ಹೋಗು. ಇಲ್ಲ, ಇನ್ನೂ ಹೋರಾಡಬೇಕೆಂಬ ಸಂಕಲ್ಪವಿದ್ದರೆ ಹರಿಯನ್ನು ನೆನೆದು ಆತನು ಬರುವಂತೆ ಮಾಡು ಎಂದು ಒಂದೇ ಸವನಿ ಚಿತ್ರಾಂಗದೆಯ ಸುತ ಚಿತ್ರಾಂಗದೆಯ ಪತಿಯನ್ನು ನಿಂದಿಸುತ್ತಿದ್ದ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 23ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ, ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯಾ ಅಂದರೆ ಏನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ. ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಬಿ ಭಾಷಾ ಕೆ ಜ್ಞಾನ್ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರಿ ಸಂಸ್ಕೃತಿ ಮೇ ಬಡೆ ಲೋಕ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾ ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ ಗೊತ್ತಾಯ್ತು. ಚೋಟೆ ಮುಂಹ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮುಂಹ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಛಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ ಲೋಕೋಕ್ತಿಯಾ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ ಅಬ್ ಮೇ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬುಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್?
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾ ಕ್ಯೂ ನಹೀ ಕರೋ.
2: ಭೂರೆ ಕಾರ್ಯ ಕಾ ಪರಿಣಾಮ ಭೂರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್, ಪಾಸ್ ಕೆ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹಿ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.

0: ಗಾದೆಗಳು, ಪ್ರಾವರ್ಬ್ಸ್ ಮತ್ತು ಈಡಿಯಮ್ಸ್, ಈಡಿಯಮ್ಯಾಟಿಕ್ ಫ್ರೇಸಸ್, ಲೋಕೋಕ್ತಿಯ, ಮುಹಾವರೆ ಮುಂತಾದವುಗಳನ್ನು ಬರಗಬಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ. ಹಾಗೆ ಭಾಷೆಯ ಕಲಾತ್ಮತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನು ಅಥವಾ ಲೋಕೋಕ್ತಿಗಳನ್ನು ಬಳಸ್ತಾರೆ. ಅಚ್ಛಾ ಬಚ್ಚೋ, ಹಮ್ನೆ ಆಜ್ ಅಬ್ ತಕ್ ಕ್ಯಾ ಕುಚ್ ಸೀಖಾ ಹೈ, ಇಸ್ಕೆ ಬಾರೆ ಮೇ ಆಪ್ ಲೋಗೋ ಕೋ ಕುಚ್ ಪ್ರಶ್ನ ಪೂಚುಂಗಿ, ಕ್ಯಾ ಆಪ್ ಉತ್ತರ ಬತಾ ಸಕ್ತೆ ಹೋ?
1: ಹಾ ಗುರುಜಿ,
2: ಜರೂರ್ ಗುರುಜಿ.
0: ಲೋಕೋಕ್ತಿಯಾ ಅಂದ್ರೆ ಏನು?
2: ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದ ಸೇ ಮಿಲ್ಕರ್ ಬನಾ ಹೈ. ಯಹ ಸ್ವತಂತ್ರ ವಾಕ್ಯ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ತೆ ಸಮಯ ಇನ್ಕಾ ರೂಪ ನಹೀ ಬದಲ್ತಾ.
0: ಜೈಸೆ ಬೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೇ ಹೋಯ್. ಶರಣ್ಯ, ಅಬ್ ತುಮ್ ಮುಹಾವರೆ ಕೆ ಬಾರೆ ಮೇ ಬತಾ ಸಕ್ತೆ ಹೋ? ಮುಹಾವರಾ ಅಂದ್ರೆ ಏನು?
1: ಮುಹಾವರಾ ವಾಕ್ಯಾಂಶ ಹೋತಾ ಹೈ, ಇಸ್ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ. ಜೈಸೆ ಮೋಹನ್ ಮಾತಾ ಪಿತಾ ಕೆ ಲಿಯೆ ಅಂಧೇ ಕಿ ಲಕಡಿ ಕೆ ಸಮಾನ ಹೈ.
0: ಆಜ್ ಹಮ್ ಇಸ್ ವಿಷಯ ಪರ್ ಕುಚ್ ಪಾಠ ಸೀಖಾ ಹೈ. ಯಶಸ್ ಔರ್ ಶರಣ್ಯ, ಹಮ್ ಇಸ್ ಪಾಠ ಕೋ ಯಹಿ ಸಮಾಪ್ತ ಕರೆಂಗೆ.
1: ಧನ್ಯವಾದ್ ಗುರುಜಿ.
2: ಧನ್ಯವಾದ್ ಗುರುಜಿ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ ಅಪರಾಧ.

ಆಕಾಶವಾಣಿ ಎಫ್ಎಂ ರಾಯಂಪುರ ಕೇಳ್ತಾ ಇದ್ದೀರಿ. ಸಮಯ 3:05 ಇದೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: अधिक से अधिक पेड़ लगाएं। इस बारिश आइए जुड़े कैच द रेन अभियान से।
1: आकाशवाणी एफ एम रायंबो केल्ता इदिरि ईग केळि न्यायवाणी
2: आकाशवाणी कानूनु अरिविन कार्यक्रम सरणी न्यायवाणी सहयोग न्याय संस्थे।
3: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಎಸ್ ಪಿ ಗೀತಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
4: ನಮಸ್ತೆ ಸರ್.
3: ಈಗ ನಾವು ಇವತ್ತು ಪ್ರತಿಯೊಂದನ್ನು ಕೂಡ ಮೊಬೈಲ್ನಲ್ಲೇ ಎಲ್ಲ ಮಾಹಿತಿ ಸಿಗಬೇಕು ಅಂತೀವಿ. ನಮ್ಮ ಮುಷ್ಟಿನಲ್ಲಿ ಇವತ್ತು ಇಡೀ ಜಗತ್ತೇ ಇದೆ ಅಂತ ಹೇಳಿ ಹೇಳ್ತೀವಿ. ಎಲ್ಲ ಮಾಹಿತಿಗಳು ಇಲ್ಲಿ ಸಿಗಬೇಕು, ಪ್ರತಿಯೊಂದು ಕೂಡ ಕೂತ್ ಕೂತಲ್ಲೇ ಮಾಡ್ಕೋಬೇಕು. ಈ ಸರ್ಕಾರದ ಎಲ್ಲ ಸೌಲಭ್ಯಗಳು ಕೂಡ ಇವತ್ತು ಮೊಬೈಲ್ನಲ್ಲಿ ಸಣ್ಣ ಸಣ್ಣ ಆ್ಯಪ್ಗಳ ಮೂಲಕವಾಗಿ ಸಿಗ್ತಾ ಇದೆ. ದಯಮಾಡಿ ಕಾನೂನಿನ ವಿಷಯದಲ್ಲಿ ನಾವು ಮಾಹಿತಿ ಪಡಿಬೇಕಂದ್ರೆ ಕೋರ್ಟಿನ ಕೇಸುಗಳಿರ್ತವೆ, ಅಥವಾ ಯಾವ ಕೇಸ್ ಎಲ್ಲಿವರೆಗೂ ಬಂತು ಅಂತ ಅನ್ನೋದು ಗೊತ್ತಿರಲ್ಲ. ಯಾರು ಯಾರ ವಿರುದ್ಧವಾಗಿ ಕಾನೂನು ಸಮರ ನಡೀತಾ ಇದೆ ಅಂತ ಅನ್ನೋದು ಗೊತ್ತಾಗಲ್ಲ. ಒಂದು ಸಾರ್ವಜನಿಕ ಮಾಹಿತಿನೂ ಆಗಿರಬಹುದು. ಅದ್ರ ಬಗ್ಗೆ ಮಾಹಿತಿ ಪಡಿಬೇಕಂದ್ರೆ ಆನ್ಲೈನ್ ಮೂಲಕವಾಗಿ ಈ ಮಾಹಿತಿ ಪಡೀಲಿಕ್ಕೆ ಸಾಧ್ಯವಾ?
4: ಖಂಡಿತ ಸಾಧ್ಯ ಇದೆ. ಈಗ ನಾನು ಒಂದು ಕೇಸ್ ಅನ್ನ ಫೈಲ್ ಮಾಡಿದ್ದೀನಿ ಅಂದಾಗ ಆ ಕೇಸು ಯಾವ ಹಂತದಲ್ಲಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಾನು ಹೈಕೋರ್ಟ್ ಅಂದ್ರೆ ಹೈಕೋರ್ಟ್ ಅಲ್ಲಿ ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟ್ ಮೂಲಕ ನಾವು ತಗೋಬಹುದು. ಅದೇ ರೀತಿ ನಾವು ಈ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಈ ಕಡೆನಲ್ಲೆಲ್ಲ ಆದ್ರೆ ಈ ಕೋರ್ಟ್ಸ್ ಆಪ್ ಅಂತ ಇರುತ್ತೆ. ಈ ಕೋರ್ಟ್ಸ್ ಆಪ್ಗೆ ನಾವು ಹೋದಾಗ ಅದನ್ನ ಅಂದ್ರೆ ನಾವು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಅದನ್ನ ನಾವು ಡೌನ್ಲೋಡ್ ಮಾಡಿ ಈ ಕೋರ್ಟ್ಸ್ ಆಪ್ನಲ್ಲಿ ನಾವು ನಮ್ಮ ಒಂದು ಕೇಸಿನ ಬಗ್ಗೆ ನಾವು ಅಲ್ಲಿ ಫೀಲ್ಡ್ ಮಾಡಿದಾಗ ಅದನ್ನ ನಾವು ಎಷ್ಟು ಯಾವ ರೀತಿ ಯಾವ ಒಂದು ಹಂತದಲ್ಲಿ ನಡೀತಾ ಇದೆ, ಈಗ ನೋಟಿಸ್ಗೆ ಹೋಗಿದ್ಯಾ, ಎವಿಡೆನ್ಸ್ಗೆ ಹೋಗಿದ್ಯಾ, ಆರ್ಗ್ಯುಮೆಂಟ್ಸ್ಗೆ ಹೋಗಿದ್ಯಾ, ಇಲ್ಲ ಒಂದು ಐ ಎ ಹಾಕಿದಾರ, ಐ ಎ ನಲ್ಲಿ ಯಾವ ರೀತಿ ಆರ್ಡರ್ಸ್ ಆಗಿದೆ ಅನ್ನೋದನ್ನು ಸಹ ನಾವು ನೋಡಬಹುದು. ಈಗ ಕೆಲವೊಂದು ಕಡೆ ಮಾಹಿತಿಗಳನ್ನ ಕೊಟ್ಟಿರ್ತಾರೆ, ಕೆಲವೊಂದು ಕಡೆ ಮಾಹಿತಿಗಳನ್ನ ಕೊಟ್ಟಿರಲ್ಲ. ಅಂದ್ರೆ ಈಗ ಒಂದು ಎಂ ಸಿ ಪ್ರಕರಣದಲ್ಲಾದ್ರೆ ಅಲ್ಲಿ ಬಂದಿದ್ರು ಅನ್ನೋದ್ರ ಮಾತ್ರ ಇರುತ್ತೆ ಹೊರತು ಅದ್ರ ಮೇಲೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿರಲ್ಲ. ಅದೇ ನಾವೊಂದು ಕ್ರಿಮಿನಲ್ ಕೋರ್ಟ್ ಅಲ್ಲಿ ಇಷ್ಟು ಜನ ಪ್ರೆಸೆಂಟ್ ಇದ್ರು, ಇಷ್ಟು ಜನ ಹಾಜರಿದ್ದು, ಈ ರೀತಿ ಮುಂದುವರಿಯುತ್ತಿರುತ್ತೆ, ಇಲ್ಲ ಇವರಿಗೆ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಿರುತ್ತೆ ಅನ್ನೋದ್ರ ಮಾಹಿತಿನ ಕ್ರಿಮಿನಲ್ ಪ್ರಕರಣದಲ್ಲಿ ನಾವು ನೋಡಬಹುದು.
3: ಕೆಲವು ಕೆಲವು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಬರಲ್ಲ ಅಂತ ಇರುತ್ತೆ, ಅವಾಗ ಏನ್ ಮಾಡ್ತಾರೆ ಮೇಡಮ್?
4: ಅಲ್ಲ, ಖಾಸಗಿ ಆದಂತಹ ಒಂದು ಮಾಹಿತಿಗಳನ್ನ ಮಾತ್ರ ಕೊಡ್ಲಿಕ್ಕೆ ಬರೋದಿಲ್ಲ. ಈ ವಿಷಯದಲ್ಲಿ ಹೇಳಬೇಕು ಅಂತಂದ್ರೆ ಈಗ ಯಾಕೆಂದ್ರೆ ಇನ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿನಲ್ಲಿ ಈಗ ನನ್ನ ಒಂದು ಪೂರ್ಣ ಮಾಹಿತಿನ ನನ್ನ ಪರ್ಸನಲ್ ಮಾಹಿತಿನ ಕೊಡಿ ಅಂತ ಯಾವ್ದಾದ್ರು ಒಂದು ಆಫೀಸ್ಗೆ ಹೋಗಿ ಕೇಳಿದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದ್ರೆ ಅದು ನನ್ನ ಪರ್ಸನಲ್, ಸೊ ನನ್ನ ಪರ್ಸನಲ್ ಆಗಿರೋದನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಅದೇ ನಾನು ಬೇರೆ ಆಗಿದ್ರೆ ನಾವು ಅದನ್ನ ಕೊಡ್ಲೇಬೇಕಾಗತ್ತೆ. ಇದು ಯಾಕೆಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿನಲ್ಲಿ ಅದು ಇದೆ, ವಿತ್ ಇನ್ 30 ಡೇಸ್ ಒಳಗಡೆ ಅವರು ಒಂದು ಅಪ್ಲಿಕೇಶನ್ ಬಂದಂತ ಸಮಯದಲ್ಲಿ ಕೊಡ್ಬೇಕಾಗಿಲ್ಲ
3: ಮಾಹಿತಿ ಸಿಗುತ್ತೆ ಅಂತ. ಈಗ ನೇರವಾಗಿ ಕಾನೂನಿನ ಎಲ್ಲ ಪ್ರೊಸೀಡಿಂಗ್ಸ್ ಅಥವಾ ವಾದ ಯಾವಾಗಿದೆ, ದಿನಾಂಕ ಯಾವಾಗಿದೆ, ಮುಂದಿನ ಹಿಯರಿಂಗ್ ಯಾವಾಗಿದೆ, ಎಲ್ಲ ಇತ್ಯಾದಿ ಎಲ್ಲ ಮಾಹಿತಿಗಳು ಕೂಡ ಅಲ್ಲಿ ಸಿಗುತ್ತೆ ಅಂತ ಅಂದಂಗೆ ಆಯ್ತು. ಇವಾಗ ಇನ್ನೊಂದು ಏನಂದ್ರೆ ಈಗ ಪಾಟಿ ಸವಾಲು ನಡೀತಿರ್ತದಲ್ಲ ಕೋರ್ಟ್ ಅಲ್ಲಿ ವಾದ ವಿವಾದಗಳು, ಅದು ಕೂಡ ನೇರ ಪ್ರಸಾರ ಆಗಬೇಕು ಅಂತಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂತ ಹೇಳಿ ನಾವೆಲ್ಲ ಓದ್ತಿದ್ವಿ ಪೇಪರ್ನಲ್ಲಿ. ಹಾಗೆ ಮನೆಯಲ್ಲಿ ಕೂತ್ಕೊಂಡು ಕೋರ್ಟಲ್ಲಿ ನಡೀತಾ ಇರುವಂತಹ ವಾದ ವಿವಾದಗಳನ್ನು ಕೂಡ ಕೇಳುವಂತಹ ಕಾಲ ಇದೆಯಾ?
4: ಖಂಡಿತ. ಇದನ್ನ ನಮ್ಮ ಸಿಟಿ ಸಿವಿಲ್ ಕೋರ್ಟ್ಗೆ ಇನ್ನೂ ಅಪ್ಲೈ ಮಾಡಿಲ್ಲ. ಈಗ ನಾವು ಸಹ ನೋಡ್ತಾ ಇರೋ ಪ್ರಕಾರ ಹೈಕೋರ್ಟ್ನಲ್ಲಿ ಕೆಲವೊಂದು ವಾದಗಳು ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಈಗಲೂ ನೋಡ್ತಾ ಇದ್ದೀವಿ, ಯೂಟ್ಯೂಬ್ ನಲ್ಲಿ ತೆಗೆದು ಸಹ ಅವತ್ತೊಂದು ದಿನದಿಂದ ಏನೇನಿದೆ ಅನ್ನೋದು ಸಹ ನಾವು ನೋಡಬಹುದು.
3: ಇದಂತೂ ನೋಡಬಹುದು. ಒಟ್ಟು ಆನ್ಲೈನ್ ಮೂಲಕವಾಗಿ ಪ್ರತಿಯೊಂದು ಕೂಡ ಪಾರದರ್ಶಕವಾಗಿ ನಡೀಬೇಕು ಅನ್ನೋ ಉದ್ದೇಶಕ್ಕೆ ಕಾನೂನಿನ ವಿಷಯಗಳು ಕೂಡ ಹೊರತಾಗಿಲ್ಲ, ಎಲ್ಲವನ್ನು ಕೂಡ ತಿಳಿಸಲಿಕ್ಕೆ ಸಾಧ್ಯ ಇದೆ ಅಂತಲೂ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ವಕೀಲರಾದ ಎಸ್ ಪಿ ಗೀತಾ ಮೇಡಮ್ ಅವರೇ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
4: ನಮಸ್ತೆ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಇಲ್ಲೊಂದು ವಿಷಯ ಇದೆ ಕೇಳಿ. ಭಾರತೀಯ ವಾಯುಪಡೆಯು ಭಾರತದ ಗೂರ್ಖಾ ನೇಪಾಳ ಪುರುಷ ಅಭ್ಯರ್ಥಿಗಳನ್ನು ಭಾರತೀಯ ವಾಯುಪಡೆಗೆ ಏರ್ಮ್ಯಾನ್ ಆಗಿ ಗ್ರೂಪ್ ವೈ ತಾಂತ್ರಿಕವಲ್ಲದ ವೈದ್ಯಕೀಯ ಸಹಾಯಕ ವೃತ್ತಿಗೆ ಸೇರೋದಕ್ಕೆ ನೇಮಕಾತಿ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸ್ತಾ ಇದೆ. ಏರ್ಮ್ಯಾನ್ ಪ್ರವೇಶ 2/2027. ಆನ್ಲೈನ್ಗೆ ನೋಂದಣಿ ಮಾಡಿಕೊಳ್ಳೋದಕ್ಕೆ ಇರುವಂತಹ ದಿನಾಂಕಗಳು ಹೀಗಿದೆ: 6 ಜುಲೈ 2026 26 ಜುಲೈ 2026 ತನಕ. ಹಾಗೆ ಆನ್ಲೈನ್ ಪರೀಕ್ಷೆಯ ದಿನಾಂಕ 22 ಸೆಪ್ಟೆಂಬರ್ 2026 ಹಾಗೂ 23 ಸೆಪ್ಟೆಂಬರ್ 2026 ಇರುತ್ತೆ. ನೀವು ನೋಂದಣಿ ಮಾಡ್ಕೋಬೇಕು ಅಂತಂದ್ರೆ ವೆಬ್ ಪೋರ್ಟಲ್ iifrecruitment.edsel.co.inಗೆ ಲಾಗ್ ಆನ್ ಆಗಬೇಕು. ಶೈಕ್ಷಣಿಕ ಅರ್ಹತೆ, ಪ್ರವೇಶ ಮಟ್ಟದ ಅರ್ಹತೆ, ವೈದ್ಯಕೀಯ ಮಾನದಂಡಗಳು, ನಿಯಮಗಳು ಹಾಗೆ ಷರತ್ತುಗಳ ವಿವರವಾದ ಮಾಹಿತಿಗಾಗಿ ನೀವು iifrecruitment.edsel.co.inಗೆ ಲಾಗ್ ಆನ್ ಮಾಡಿ. ಭಾರತೀಯ ವಾಯುಪಡೆಯು ಭಾರತದ ಗೂರ್ಖಾ ನೇಪಾಳ ಪುರುಷ ಅಭ್ಯರ್ಥಿಗಳನ್ನು ವಾಯುಪಡೆಗೆ ಏರ್ಮ್ಯಾನ್ ಆಗಿ ಗ್ರೂಪ್ ವೈ ವೈದ್ಯಕೀಯ ಸಹಾಯಕ ವೃತ್ತಿಗೆ ಸೇರೋದಕ್ಕೆ ಈ ಒಂದು ನೇಮಕಾತಿ ಆದೇಶವನ್ನು ಹೊರಡಿಸಿದೆ. ಇದರ ಬಗ್ಗೆ ಹೆಚ್ಚಿನ ವಿವರ ಬೇಕು ಅಂದರೆ ಹೇಳಿದಂತಹ ವೆಬ್ಸೈಟ್ಗೆ ಲಾಗ್ ಆನ್ ಆಗಿ ವಿಷಯ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ.

ಆಕಾಶವಾಣಿ ಎಫ್ಎಂ ರಾಯಮ ಕೇಳ್ತಾ ಇದ್ದೀರಿ. ಇದೀಗ ನಾವಿದ್ದೇವೆ ಹೊಂಬಿಸಿಲಿನ ಹೊತ್ತಿನಲ್ಲಿ. ಪ್ರಶ್ನೆಗಳು ರೆಡಿಯಾಗಿದೆ, ಮತ್ತೆ ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿಯಾಗಿ ಇರ್ತೀರಿ ಅಂತ ಗೊತ್ತು. ಮೊದಲ ಪ್ರಶ್ನೆ ಹೀಗಿದೆ, ನಾನಾ ಪಟೇಕರ್ಗೆ ಬೆಸ್ಟ್ ಆಕ್ಟರ್ ಕ್ಯಾಟಗರಿಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಚಿತ್ರ ಯಾವುದು? ನಾನಾ ಪಟೇಕರ್ಗೆ ಬೆಸ್ಟ್ ಆಕ್ಟರ್ ಕ್ಯಾಟಗರಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟಂತಹ ಚಿತ್ರ ಯಾವುದು? ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈಮ ಕೇಳ್ತಾ ಇದ್ದೀರಿ. ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಎನ್ ಆರ್ ಪ್ರಸಾದ್, ಬಿಂದು ಪ್ರಕಾಶ್, ಚಂದ್ರಪ್ಪ, ಬೂದಿಗೆರೆ ಮುರಳಿ, ಸುಬ್ರಹ್ಮಣ್ಯ, ಜಯನ್, ಸಿಎನ್ ಲಕ್ಷ್ಮಣ, ಪ್ರಸನ್ನ ಕುಮಾರ್, ಎನ್ ಜಿ ಬಸವರಾಜ್, ದೇವಿ ಸಿಂಗ್, ಸುಭಾನ್ ಕೋರಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಮತ್ತಷ್ಟು ಜನ ಸರಿ ಉತ್ತರ ಕಳಿಸಿದ್ದೀರಿ. ಆದರೆ ಮೊದಲಿಗೆ ಸರಿ ಉತ್ತರ ಕಳಿಸಿದ 10 ಜನರ ಹೆಸರನ್ನೇ ನಾವು ಹೇಳೋದ್ರಿಂದ ನಿಮ್ಮ ಹೆಸರನ್ನ ಹೇಳೋದಕ್ಕೆ ಆಗ್ತಿಲ್ಲ. ಖಂಡಿತ ಬೇಜಾರು ಮಾಡ್ಕೋಬೇಡಿ. ನಾನಾ ಪಟೇಕರ್ಗೆ ಬೆಸ್ಟ್ ಆಕ್ಟರ್ ಕೆಟಗರಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟಂತಹ ಚಿತ್ರ ಯಾವುದು ಅಂತ ಕೇಳಿದ್ದೆ. ಕ್ರಾಂತಿವೀರ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಕೆಲವರೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ ಅಂತ ಅನ್ಸುತ್ತೆ. ಪರಿಂದಾ ಅಂತ ಕಳಿಸಿದ್ರಿ. ಪರಿಂದಾ ಚಿತ್ರಕ್ಕೂ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದು ಹೌದಾದ್ರೂ ಬೆಸ್ಟ್ ಆಕ್ಟರ್ ಕೆಟಗರಿಯಲ್ಲಿ ಸಿಕ್ಕಿದ್ದು ಕ್ರಾಂತಿವೀರ್ ಚಿತ್ರಕ್ಕಾಗಿ. ಹಾಗಾಗಿ ಕ್ರಾಂತಿವೀರ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಮತ್ತಿನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ನಾನಾ ಪಟೇಕರ್ ಹಾಗೇನೆ ಇರ್ಫಾನ್ ಖಾನ್ ಅವರಿಗೆ ಫಿಲಂ ಫೇರ್ ಪ್ರಶಸ್ತಿ ವಿಚಾರದಲ್ಲಿ ಒಂದು ಸಾಮ್ಯತೆ ಇದೆ. ಏನು ಅಂದ್ರೆ, ಇವರಿಗೆ ಬೆಸ್ಟ್ ಆಕ್ಟರ್, ಹಾಗೆಯೇ ಸಪೋರ್ಟಿಂಗ್ ಆಕ್ಟರ್, ಹಾಗೆ ಬೆಸ್ಟ್ ವಿಲನ್, ಹೀಗೆ ಮೂರು ಕೆಟಗರಿಯಲ್ಲೂ ಕೂಡ ಫಿಲಂ ಫೇರ್ ಪ್ರಶಸ್ತಿಗಳು ಸಿಕ್ಕಿದೆ. ಆದರೆ ಈ ಒಂದು ಭಾಗ್ಯ ಬಹಳಷ್ಟು ಜನರಿಗೆ ಇರೋದಿಲ್ಲ. ತುಂಬಾ ಅಪರೂಪದ ಸಾಧನೆ ಇವರಿಬ್ಬರದ್ದು ಅಂತ ಹೇಳಬಹುದು. ಇದು ಇವತ್ತಿನ ಹೊಂಬಿಸಲು ಕಾರ್ಯಕ್ರಮ, ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಮತ್ತೀಗ ಹೊಂಬಿಸಲಿನಲ್ಲಿ ಮುಂದಿನ ಪ್ರಶ್ನೆ ಹೇಗಿದೆ? 5 ಜನ ಮ್ಯೂಸಿಕ್ ಡೈರೆಕ್ಟರ್ಸ್, 5 ಜನ ಚಿತ್ರ ಸಾಹಿತಿಗಳು, 5 ಸಿನಿಮಾಟೋಗ್ರಾಫರ್ಸ್, 5 ಕಲಾ ನಿರ್ದೇಶಕರು ಅಂದರೆ ಆರ್ಟ್ ಡೈರೆಕ್ಟರ್ಸ್, 5 ಸಂಭಾಷಣೆಕಾರರು, ಹೀಗೆ 5 ಜನರನ್ನ ಒಳಗೊಂಡಂತಹ ಮಲ್ಟಿ ಸ್ಟಾರರ್ ಮೂವಿ ಕನ್ನಡದಲ್ಲಿ ಒಂದು ಬಂದಿತ್ತು.

ಭಾರಿ ಸದ್ದು ಮಾಡಿತು ಮತ್ತು ಯಶಸ್ವಿ ಚಿತ್ರ ಅಂತ ಹೇಳಬಹುದು. ಇವತ್ತಿಗೂ ಈ ಚಿತ್ರದ ಹಾಡುಗಳು FM ನಲ್ಲಿ ಸದಾ ಕಾಲ ಪ್ಲೇ ಆಗ್ತಾ ಇರುತ್ತೆ. ಯಾವುದು ಈ ಕನ್ನಡ ಚಿತ್ರ ಅಂತ ನೀವು ಗೆಸ್ ಮಾಡಿ ನಮಗೆ ತಿಳಿಸಿ. ತುಂಬ ಹಿಂದಿನ ಚಿತ್ರ ಏನಲ್ಲ, ಈಗ ಒಂದು 10 ವರ್ಷಗಳ ಒಳಗೇನೆ ಬಂದಿರುವಂಥ ಚಿತ್ರ ಅಂತ ಹೇಳಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಯಾವುದು ಈ ಕನ್ನಡ ಚಿತ್ರ? 5 ಜನರು ಪ್ರತಿಯೊಂದರಲ್ಲೂ ಕೂಡ, ಪ್ರತಿ ಕೆಟಗರಿಯಲ್ಲೂ ನಾ ಹೇಳಿದ್ದಲ್ಲ, ಆ ಎಲ್ಲ ಕೆಟಗರಿಯಲ್ಲೂ 5 ಜನರನ್ನು ಒಳಗೊಂಡಂತಹ ಕನ್ನಡದ ಚಿತ್ರ ಯಾವುದು?

AK-47 ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನೇತ್ರಾ, ರಘುನಾರಾಯಣ್, ಪದ್ಮಶ್ರೀ, ವಾಣಿಶ್ರೀ, ಜಾಫರ್, ನೋಬಲ್, ಹಾಗೆ ವೇದಾ ಶೆಟ್ಟಿ, ಚಂದ್ರಕಾಂತ್, ಪರಶುರಾಮ್, ಹಾಗೆ ತಿರುಕನ ಬಳಗ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. 5 ಜನ ಮ್ಯೂಸಿಕ್ ಡೈರೆಕ್ಟರ್ಸ್, 5 ಚಿತ್ರ ಸಾಹಿತಿಗಳು, 5 ಸಿನಿಮಾಟೋಗ್ರಾಫರ್ಸ್, 5 ಆರ್ಟ್ ಡೈರೆಕ್ಟರ್ಸ್, 5 ಸಂಭಾಷಣೆಕಾರರನ್ನ ಹೊಂದಿದ್ದಂತಹ ಚಿತ್ರ ಅನ್ನುವಂತಹ ಹೆಗ್ಗಳಿಕೆಯೊಂದಿಗೆ ಬಂದಂತಹ ಕನ್ನಡದ ಮಲ್ಟಿ ಸ್ಟಾರರ್ ಮೂವಿ. ಇತ್ತೀಚೆಗೆ ಈ ಒಂದು 10 ವರ್ಷಗಳಿಂದ ಈಚೆಗೆ ಬಂದಂತಹ ಚಿತ್ರ ಅಂತ ಹೇಳಿದೆ. ಸರಿಯಾದಂತಹ ಉತ್ತರ ಚೌಕ ಆಗಿತ್ತು. ಚೌಕ ಚಿತ್ರಕ್ಕೆ ಎಲ್ಲವನ್ನು ಕೂಡ ಆರೋಪಿಸಿಕೊಂಡಿದ್ರು. ಹಾಗೆ ಈ ಚಿತ್ರ ಬ್ಲಾಕ್ ಬಸ್ಟರ್ ಮೂವಿ ಆಗಿ ಕೂಡ ಹೆಸರು ಮಾಡಿತು. ಚಿತ್ರರಂಗದ ಅನೇಕ ದಿಗ್ಗಜರು ಕಾಣಿಸ್ಕೊಂಡಿದ್ರು ಈ ಒಂದು ಸಿನಿಮಾದಲ್ಲಿ. ಮತ್ತೆ ಸಿನಿಮಾದ ಕಥಾ ಹಂದರವು ಅಷ್ಟೇ ಚೆನ್ನಾಗಿತ್ತು, ಅಷ್ಟೇ ಸಶಕ್ತವಾದಂತಹ ನಿರೂಪಣೆ ಕೂಡ ಇತ್ತು. 3 ಗಂಟೆಗಳ ಕಾಲ ಇದ್ದಂತಹ ಸಿನಿಮಾನ ಎಲ್ಲೂ ಕೂಡ ಓಡಿಸದೆ, ಎಲ್ಲೂ ಕೂಡ ಮಿಸ್ ಮಾಡದೆ, ಮಧ್ಯದಲ್ಲಿ ಆಸಕ್ತಿ ಕಳೆದುಕೊಳ್ಳದ ಹಾಗೆ ನೋಡುವಂತೆ ತೆಗೆದಿದ್ರು ಸಿನಿಮಾನ. ನೀವು ಮಿಸ್ ಮಾಡದೆ ನೋಡೇ ಇರ್ತೀರಾ. ಮತ್ತಾಗ್ಲೇ ಹೇಳಿದೆ, FM ನಲ್ಲಿ ಸದಾ ಕಾಲ ಹಾಡು ಕೇಳಿ ಬರ್ತಾನೆ ಇರುತ್ತೆ ಅಂತ. ಇಲ್ಲ ತುರ್ತಿನಲ್ಲಿ ಗಿಚ್ಚಿದ ಹಾಡು ಹಾಕ್ತಾ ಇರ್ತೀವಿ, ಇಲ್ಲ ಅಪ್ಪ ಐ ಲವ್ ಯು ಪ ಅನ್ನೋಂತ ಹಾಡು ಹಾಕ್ತಾ ಇರ್ತೀವಿ. ಒಟ್ಟಿನಲ್ಲಿ ಈ ಸಿನಿಮಾದ ಹಾಡುಗಳು ಕೂಡ ಅಷ್ಟೇ ಜನಪ್ರಿಯ ಆಗಿತ್ತು. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಭಾರತದಲ್ಲಿ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಡೇ ಅನ್ನ ಯಾವತ್ತು ಆಚರಿಸಲಾಗುತ್ತೆ? ಭಾರತದಲ್ಲಿ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಡೇ ಅನ್ನ ಯಾವತ್ತು ಆಚರಿಸಲಾಗುತ್ತೆ? ನಮ್ಮ ಪ್ರಶ್ನೆ ಇದು. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಭಾರತದಲ್ಲಿ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಡೇ ಅನ್ನ ಯಾವತ್ತು ಆಚರಿಸಲಾಗುತ್ತೆ ಅಂತ ಕೇಳಿದೆ. ಜುಲೈ 1 ಅನ್ನೋದು ಸರಿಯಾದಂತಹ ಉತ್ತರ. ಜಯಶ್ರೀ ಸುನೀಲ್, ಸುಧಾಮೂರ್ತಿ, ಶ್ರೀನಾಥ್, ಸುಷ್ಮಾ ಕಾರ್ತಿಕ್, ಗಜಾನ ಭಟ್, ಹೊನೂರ್ ಅಲಿ, ಹಾಗೆ ನಂದಿನಿ, ಪೂರ್ಣಿಮಾ, ಮಂಜುನಾಥ್ ಇಂದರ್ಗಿ, ರಾಜ್ಕುಮಾರ್ ಕಾತರ್ಕಿ, ಇಷ್ಟು ಜನರ ಉತ್ತರ ಬೇಗ ತಲುಪಿತು ಮತ್ತು ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಈ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಭಾಗ ಆಗೋಕೆ ಬಯಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಪ್ರೀತಿ ಹಾಗೆ ಧನ್ಯವಾದಗಳು. ಪ್ರತಿದಿನ ಕೂಡ ಮಿಸ್ ಮಾಡದೆ 3:35 ಗಂಟೆಯ ತನಕ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಳಿಸಬಹುದು. ಮತ್ತು ಚಂದದ ಗೀತೆಗಳಂತೂ ಸದಾಕಾಲ ನಿಮ್ಮ ಜೊತೆಯಾಗಿ ಇರುತ್ತೆ. ಅದಾಗೆ ನ್ಯಾಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಡೇ ಕುರಿತಾಗಿ ಹೇಳಬೇಕು ಅಂತಂದರೆ ಎಷ್ಟೋ ಜನರ ಕನಸು ಸಿ ಎ ಆಗಬೇಕು ಅನ್ನೋದು. ಮತ್ತು ಸಿ ಎ ಆಗಬೇಕು ಅನ್ನುವಂಥ ಕನಸಿನೊಂದಿಗೆ ಓದುವಂತಹ ಮಕ್ಕಳಿಗೆ ಪ್ರತಿ ದಿನವೂ ಕೂಡ ಒಂದು ಯಜ್ಞದ ಹಾಗೆ, ಒಂದು ಧ್ಯಾನದ ಹಾಗೆ, ಒಂದು ತಪಸ್ಸಿನ ಹಾಗೆ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಖಂಡಿತ ಆಗೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪಾಸ್ ಪರ್ಸೆಂಟೇಜ್ ತುಂಬ ಕಡಿಮೆ ಇರುವಂತಹ ಎಕ್ಸಾಮ್ಗಳಲ್ಲಿ ಸಿ ಎ ಕೂಡ ಒಂದು. ಸಿ ಎ, ಸಿ ಎಂ ಎ, ಸಿ ಎಸ್ ಮೂರು ಮಾಡಿ ಟ್ರಿಪ್ಲಿಕೇಟ್ ಮಾಡಬೇಕು ಅನ್ನೋ ಅಂತ ಆಸೆ ಕೆಲವರದಾದರೆ, ಇನ್ನು ಕೆಲವರದ್ದು ಅಟ್ಲೀಸ್ಟ್ ಸಿ ಎ ಆದರೂ ಮಾಡ್ಕೊಂಡ್ಬಿಡಬೇಕು ಅಂತ. ಈಗೆಲ್ಲ ಕೂಡ ಇಂಟಿಗ್ರೇಟೆಡ್ ಕೋರ್ಸಸ್ ಬಂದಿದೆ, ಹಾಗಾಗಿ ಪಿ ಯು ಸಿ ಆದ ನಂತರವೇ ಜೊತೆ ಜೊತೆಗೆ ಸಿ ಎ ಎಕ್ಸಾಮ್ಸ್ಗೂ ಕೂಡ ಪ್ರಿಪೇರ್ ಆಗುವಂಥವರ ಸಂಖ್ಯೆ ದೊಡ್ಡದಿದೆ. ಮತ್ತು ತುಂಬ ಸಣ್ಣ ವಯಸ್ಸಿಗೆ ಸಿ ಎ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಿದಂತಹ ಜನರು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾರೆ. ಆದರೆ ಒಂದು ಸಮಯಕ್ಕೆ ಸಿ ಎ ಪಾಸ್ ಮಾಡಿದ್ದಾರೆ ಅಂತಂದರೆ ವಾವ್, ಕಣ್ಣಲ್ಲಿ ಎಂಥ ನಕ್ಷತ್ರ ಇರ್ತದೆ ಗೊತ್ತಾ ನೋಡಿದವರ ಕಣ್ಣಲ್ಲಿ. ಇರಲಿ, ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಗಿತ್ತು. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ಎಂ ರಾಯ್ಮು ಕೇಳ್ತಾ ಇದ್ದೀರಿ. 4:15 ಬೆಂಗಳೂರು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಕಾಲೇಜ್ ಡೇಸ್ ಮತ್ತೆ ಸ್ಕೂಲ್ ಡೇಸ್ ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡುವಂತಹ ಸ್ಪೋರ್ಟ್ಸ್ ಇರಬಹುದು, ಕಲಿಯುವಂತಹ ಯೋಗ, ಡಾನ್ಸ್ ಅಥವಾ ಜಿಮ್ ಟ್ರೈನಿಂಗ್, ಈ ಥರದ್ದು ಏನೇನು ಮಾಡ್ತೀವಿ ಅದು ನಮಗೆ ಬರೀ ಅಕಾಡೆಮಿಕ್ಸ್ ಮಾತ್ರ ಅಲ್ಲ, ಪ್ರೊಫೆಷನಲ್ ಲೈಫ್ನಲ್ಲೂ ಕೂಡ ಎಷ್ಟೋ ಅನುಕೂಲ ಮಾಡಿಕೊಟ್ಟಿರುತ್ತೆ. ಮತ್ತು ಎಷ್ಟೋ ಸಲ ಇದನ್ನೆಲ್ಲ ಕೂಡ ಜೊತೆ ಜೊತೆಗೆ ತೆಗೆದುಕೊಂಡು ಹೋಗೋದ್ರಿಂದ ಬರೀ ಫಿಸಿಕಲ್ ಸ್ಟ್ಯಾಮಿನಾ ಮಾತ್ರ ಅಲ್ಲ, ಮೆಂಟಲ್ ಸ್ಟ್ಯಾಮಿನಾ ಕೂಡ ಹೆಚ್ಚಾಗಿರುತ್ತೆ. ಇದು ನಿಮ್ಮ ಅನುಭವಕ್ಕೆ ಕೂಡ ಬಂದಿರಬಹುದು. ಹಾಗಾಗಿ ನಾವಿವತ್ತು ಕೇಳ್ತಾ ಇರೋದು ನಿಮ್ಮ ಬಾಲ್ಯದಲ್ಲಿ ಇರಬಹುದು ಅಥವಾ ತಾರುಣ್ಯದ ದಿನಗಳಲ್ಲಿ ಇರಬಹುದು, ನೀವು ಕಲಿತಂತಹ ಕ್ರೀಡೆ, ಹಾಗೆ ನೀವು ಮಾಡ್ತಾ ಇದ್ದಂತಹ ವ್ಯಾಯಾಮ, ಯೋಗ, ಧ್ಯಾನ ಇತ್ಯಾದಿಗಳು ಹೇಗೆ ನಿಮ್ಮ ಬದುಕಿಗೆ ಅನುಕೂಲ ಆಗಿದೆ ಅಂತ. ಅದು ನಿಮ್ಮ ಓದಿಗೆ ಇರಬಹುದು ಅಥವಾ ನಿಮ್ಮ ಉದ್ಯೋಗದ ವಾತಾವರಣದಲ್ಲೇ ಇರಬಹುದು, ಅಲ್ಲಿಂದ ಕಲಿತಂತಹ ಯಾವ ಪಾಠ ಇವತ್ತಿಗೂ ನಿಮ್ಮ ಜೊತೆಯಾಗಿ ನಿಂತಿದೆ ಅಂತ ನಿಮ್ಮ ಮೆಸೇಜ್ಗಳಿಗಾಗಿ ಕಾಯ್ತಾ ಇರ್ತೀವಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ, ಇಲ್ಲಿಗೆ ಸಂದೇಶ ಕಳಿಸಿ.

4:14 ಈ ಹೊತ್ತಿನಲ್ಲಿ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂದ್ರೆ ನೆಲೆ ಪ್ರಸಾದ್ ಅವರು. ಇವರು ಹೇಳ್ತಿದ್ದಾರೆ, ನಾನು 1993 ತನಕ ನ್ಯಾಷನಲ್ ಲೆವೆಲ್ ಅಥ್ಲೆಟ್ ಆಗಿದ್ದೆ. ಇದು ನನ್ನ ಬದುಕಿಗೆ ಬೇಕಾದಂತಹ ಶಿಸ್ತನ್ನು ಕೊಟ್ಟಿದೆ. ಪ್ರತಿ ದಿನ ಪ್ರತಿ ಕ್ಷಣ ನಾನು ಶಿಸ್ತಿನಿಂದಲೇ ಬದುಕಿದ್ದೀನಿ. ಅದಕ್ಕೆ ಕಾರಣ ನಾನು ರೂಢಿಸಿಕೊಂಡು ಬಂದಂತಹ ಕ್ರೀಡೆ ಅಂತ ಹೇಳಿದ್ದಾರೆ. ಹಾಗೆಯೇ ಡೇವಿಡ್ ಅವರು ಮುನ್ರಾಬಾದ್ ಇಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನನಗೆ ನನ್ನ ಬಾಲ್ಯದಿಂದಲೂ ಇಷ್ಟವಾದಂತಹ ಗೇಮ್ ಅಂದರೆ ಸ್ವಿಮ್ಮಿಂಗು, ಹಾಗೇನೆ ಸೈಕ್ಲಿಂಗು. ಅದನ್ನು ಇವತ್ತಿಗೂ ಬಿಟ್ಟಿಲ್ಲ, ಕಂಟಿನ್ಯೂ ಮಾಡಿಕೊಂಡೇ ಬಂದಿದ್ದೀನಿ. ಮತ್ತು ಇದು ನನಗೆ ಕೊಟ್ಟಿರೋಂಥ ಫಿಟ್ನೆಸ್, ಆರೋಗ್ಯ, ಇದೇ ನನ್ನ ಬದುಕಿನ ಗುಟ್ಟು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜನಗರದಿಂದ ಮೆಸೇಜ್ ಮಾಡಿ ಹೇಳಿದ್ದಾರೆ, ನನಗೆ ಯಾವತ್ತಿಗೂ ಕ್ರಿಕೆಟ್ ಮತ್ತು ಚೆಸ್ ತುಂಬಾ ಇಷ್ಟ ಆಗ್ತಾ ಇತ್ತು. ಸ್ಕೂಲ್ ಹಾಗೆ ಇಂಜಿನಿಯರಿಂಗ್ ಡೇಸ್ನಲ್ಲಿ ಇವೆರಡನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇದು ಮುಖ್ಯವಾಗಿ ನನಗೆ ಯಾವುದಾದ್ರೂ ವಿಷಯದ ಮೇಲೆ ಗಮನ ವಹಿಸೋಕೆ, ಹಾಗೆ ಚಿಂತನಾ ಒಂದು ಶಕ್ತಿಗೆ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮೆಮೊರಿಗೆ ಒಳ್ಳೆಯ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ಯಾವತ್ತೂ ನನ್ನ ಎಕ್ಸಾಮ್ಸ್ನಲ್ಲಿ ನಾನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ, ಮತ್ತು ಮ್ಯಾಥ್ಸ್ನಲ್ಲಿ ಟಾಪರ್ ಆಗಿದೆ ಗೊತ್ತಾ ಅಂತ ಹೇಳ್ತಾ ಇದ್ದಾರೆ. ಕೇಳಿ ಖುಷಿಯಾಯಿತು. ಇದೇ ರೀತಿ ಕ್ರೀಡೆಯ ಜೊತೆ ಜೊತೆಗೆ ನಿಮಗೆ ಇರುವಂತಹ ಒಳ್ಳೆಯ ಸಂಬಂಧದ ಕುರಿತು ಇವತ್ತು ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಹೇಗೆ ನೀವು ಬಾಲ್ಯದಲ್ಲಿ ಮತ್ತು ತಾರುಣ್ಯದ ದಿನಗಳಲ್ಲಿ ರೂಢಿಸಿಕೊಂಡು ಬಂದಂತಹ ಕ್ರೀಡೆಗಳು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿದೆ, ಮತ್ತು ಅದು ಹೇಗೆ ನಿಮಗೆ ಬದುಕಿನ ಬೇರೆಲ್ಲ ಕಷ್ಟಗಳನ್ನು, ಬೇರೆಲ್ಲ ತೊಂದರೆಗಳನ್ನು ಕೂಡ ನೀಗೋಕೆ ಬೇಕಾದಂತಹ ಒಂದು ಶಕ್ತಿಯನ್ನು ಕೊಟ್ಟಿದೆ ಅಂತ ನಮಗೆ ಮೆಸೇಜ್ ಮಾಡಿ. ಯಾಕೆಂದರೆ ದೀಪಿಕಾ ಪಡುಕೋಣೆ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ರು, ಅವರು ಡಿಪ್ರೆಷನ್ನಿಂದ ಆಚೆ ಬಂದು ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ದೇನು ಅಂದರೆ, ನಾನು ಮುಖ್ಯವಾಗಿ ಒಬ್ಬ ಪ್ಲೇಯರ್, ನಾನು ಬ್ಯಾಡ್ಮಿಂಟನ್ ಆಡ್ತಿದ್ದೆ, ಮತ್ತು ನನಗೆ ಡಿಪ್ರೆಷನ್ನಿಂದ ಆಚೆ ಬರೋದಕ್ಕೆ ಬೇಕಾದಂಥ ಮನೋಸ್ಥೈರ್ಯವನ್ನು ಕೊಟ್ಟಿದ್ದು ಕ್ರೀಡೆ. ನಾನು ಆಡ್ತಾ ಇದ್ದಂಥ ಆಟವೇ ನನಗೆ

ಆಟಗಾರನ ಹುರುಪು, ಆಟಗಾರನ ಒಂದು ಮನಸ್ಥಿತಿ ಇರುತ್ತಲ್ಲ, ಅದರಿಂದಲೇ ನನಗೆ ಇವತ್ತು ಬದುಕಿನಲ್ಲಿ ಈ ಒಂದು ಕಷ್ಟದಿಂದ ಮೇಲೇರುವಂತಹ ಶಕ್ತಿಯನ್ನು ಕೊಡ್ತು ಅಂತ ಹೇಳಿದ್ರು ದೀಪಿಕಾ ಪಡುಕೋಣೆ. ಹಾಗೆ ನಿಮಗೂ ಕೂಡ ಅನಿಸಿದ್ದಿರಬಹುದು, ನೀವು ರೂಢಿಸಿಕೊಂಡು ಬಂದಂತಹ ಕ್ರೀಡೆ, ಫಿಸಿಕಲ್ ಫಿಟ್ನೆಸ್ಗಾಗಿ ಮಾಡಿಕೊಂಡು ಬರ್ತಿದ್ದಂತಹ ಯೋಗ, ಧ್ಯಾನ ಅಥವಾ ಜಿಮ್ ಇರಬಹುದು, ಬೇರೆ ಬೇರೆ ಎಕ್ಸಸೈಸಸ್ ಇರಬಹುದು, ಅದು ಹೇಗೆ ನಿಮ್ಮ ಒಟ್ಟಾರೆ ಬದುಕಿಗೆ ಸಹಾಯಕವಾಗಿದೆ, ಪೂರಕವಾಗಿದೆ ಅಂತ ಮೆಸೇಜ್ ಮಾಡಿ ಆಯ್ತಾ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಒಬ್ರು ಹೇಳಿದ್ದಾರೆ, ನನಗೆ ಸ್ಕೂಲ್ ಡೇಸಿಂದ ಕೂಡ ಕಬಡ್ಡಿ ಅಂದರೆ ತುಂಬಾ ಇಷ್ಟ, ಆ ಒಂದು ಆಟ ನನ್ನ ಬದುಕಿಗೆ ಬೇಕಾದಷ್ಟು ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಎಚ್ ಎಲ್ ಬಸವರಾಜ್ ಅವರು ಹೇಳ್ತಿದ್ದಾರೆ, ನಾನು ಕ್ರೀಡೆಯಲ್ಲೇ ಹೆಚ್ಚೇನು ತೊಡಗಿಸ್ಕೊಳ್ತಾ ಇರಲಿಲ್ಲ, ಆದರೆ ನನ್ನ ಹೈಸ್ಕೂಲ್ ದಿನಗಳಿಂದಲೇ ನನಗೆ ವೇದಿಕೆಯ ಮೇಲೇರಿ ಮಾತಾಡುವಂತಹ ಹುಮ್ಮಸ್ಸಿತ್ತು. ಆ ಒಂದು ಶಕ್ತಿ ಯನ್ನ ಬಳಸ್ಕೊಂಡು ನಾನು ಎಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ನಮ್ಮ ಊರಿನ ಜಾತ್ರಾ ಮಹೋತ್ಸವ ಇರಲಿ, ಪ್ರತಿಯೊಂದು ಕಡೆನೂ ಕೂಡ ಹೋಗಿ ಮಾತಾಡ್ತೀನಿ. ಮತ್ತು ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತಂದರೆ ನನ್ನ ಜೊತೆಗಾರರು ನನಗೆ ಒತ್ತಾಯ ಮಾಡ್ತಾರೆ, ಪ್ರತಿ ಕಾರ್ಯಕ್ರಮದಲ್ಲೂ ನಿನ್ನದೊಂದು ಮಾತು ಇರಲೇಬೇಕು ಅಂತ ಹೇಳಿ ಮಾತಾಡಿಸ್ತಾರೆ. ಹಾಗೆ ಸಣ್ಣ ವಯಸ್ಸಿನಲ್ಲಿ ಮಾತಿನ ಕಲೆಯನ್ನು ಒಲಿಸಿಕೊಂಡಿದ್ದು ನನಗೆ ಇವತ್ತಿನ ತನಕ ಸ್ಟೇಜ್ ಹತ್ತುವಂತಹ ಧೈರ್ಯವನ್ನು ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಜೀವನವನ್ನೇ ಒಂದು ಕ್ರೀಡೆ ಅಂತ ತಿಳಿದು ಜೀವಿಸಬೇಕು, ಸೋಲು ಗೆಲುವು ಕ್ರೀಡೆಯಲ್ಲಿ, ನೋವು ನಲಿವು ಜೀವನದಲ್ಲಿ ಅಂತ ತಿಳಿದ್ರೆ ಬದುಕು ಸುಂದರ ಅಂತ ಹೇಳಿ ತುಂಬ ಅದ್ಭುತವಾಗಿ ಮೂರೇ ಮೂರು ಸಾಲಿನಲ್ಲಿ ಬದುಕಿನ ಸತ್ಯ ಹೇಳಿದ್ದಾರೆ. ಚಂದ್ರಶೇಖರ ಅವರು ಕುಮಾರ ಪಾರ್ಕ್ನಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಇವತ್ತಿನ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಬಾಲ್ಯ ಹಾಗೆ ತಾರುಣ್ಯದ ದಿನಗಳಲ್ಲಿ ರೂಢಿಸಿಕೊಂಡು ಬಂದಂತಹ ಒಳ್ಳೆಯ ಅಭ್ಯಾಸಗಳು, ವ್ಯಾಯಾಮ, ಯೋಗ, ಹಾಗೆ ಜಿಮ್ ಇರಬಹುದು, ಅಥವಾ ನೀವು ಆಡ್ತಿದ್ದಂಥ ಆಟಗಳು ಹೇಗೆ ನಿಮ್ಮ ಬದುಕಿಗೆ ಕಾಂಟ್ರಿಬ್ಯೂಟ್ ಮಾಡಿದೆ, ಅದರಲ್ಲೂ ಕೂಡ ನಿಮ್ಮ ಅಕಾಡೆಮಿಕ್ಸ್ ಇರಬಹುದು, ಓದು ಇರಬಹುದು, ಹಾಗೆಯೇ ನಿಮ್ಮ ಔದ್ಯೋಗಿಕ ಬದುಕು ಇರಬಹುದು, ಇವೆರಡಕ್ಕೂ ಕೂಡ ಯಾವ ರೀತಿ ಕ್ರೀಡೆ ಅನ್ನೋದು ಒಲಿದು ಬಂದಿದೆ, ಕ್ರೀಡೆ ಅನ್ನೋದು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳಿ. ಯಾಕೆಂದರೆ ನಾವು ಸ್ಕೂಲ್ ಡೇಸಲ್ಲಿದ್ದಾಗ, ಕಾಲೇಜ್ ಡೇಸಲ್ಲಿದ್ದಾಗ ನೋಡ್ತಾ ಇದ್ದಿದ್ದೇನು ಅಂದರೆ, ಯಾರೆಲ್ಲ ಕೂಡ ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ನಲ್ಲಿ ಇರ್ತಾರೆ ಅವರು ಓದಿನ ಬಗ್ಗೆ ಹೆಚ್ಚೇನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಆದರೆ ಅವರು ತುಂಬ ಕಡಿಮೆ ಅವಧಿಯಲ್ಲಿ ಓದಿದ್ರು ಕೂಡ 70-80% ತೊಗೊಳ್ಳೋದು ಖಂಡಿತ ಅವ್ರಿಗೆ ಕಷ್ಟ ಆಗ್ತಾ ಇರಲಿಲ್ಲ. ಮತ್ತು ಸಾಧಾರಣವಾಗಿ ಅವ್ರು ಯಾವಾಗಲೂ ಕಾಮ್ ಆಗಿ ಕಾಣಿಸ್ತಾ ಇದ್ರು, ಯಾವಾಗಲೂ ಕೂಡ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ರು, ಹಾಗೆ ಯಾವುದೇ ಒಂದು ಕೆಲಸ ಬಂದರೂ ಕೂಡ ಹಿಂದೆಟ್ಟು ಹಾಕ್ತಾ ಇರಲಿಲ್ಲ, ಮೈಗಳ್ತನ ಮಾಡ್ತಿರ್ಲಿಲ್ಲ, ಮುನ್ನುಗ್ಗಿ ಕೆಲಸವನ್ನು ಮಾಡ್ತಿದ್ರು. ಹಾಗೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಬೇಕಾದಂತಹ ಲೀಡರ್ಶಿಪ್ ಕ್ವಾಲಿಟೀಸ್ ಅವರಲ್ಲಿ ಜಾಸ್ತಿ ಕಾಣಿಸ್ತಾ ಇರ್ತಿತ್ತು, ಯಾರೆಲ್ಲ ಸ್ಪೋರ್ಟ್ಸ್ನಲ್ಲಿ ಆ್ಯಕ್ಟಿವ್ ಇರ್ತಾರೆ ಅವರಲ್ಲಿ ಜಾಸ್ತಿ ಕಾಣಿಸ್ತಾ ಇತ್ತು. ಮತ್ತು ಎಕ್ಸಾಮ್ ಟೆಸ್ಟು ಅಂತ ಹೇಳಿ ಮಿಕ್ಕದವರೆಲ್ಲ ಸದಾಕಾಲ ಓದ್ತಾ ಇದ್ದವರು ಟೆನ್ಷನ್ ತಗೊಂಡ್ರೆ ಇವರು ಕೇರ್ ಫ್ರೀ ಆಗಿ ಆರಾಮಾಗಿ ನಿರಾಳವಾಗಿ ಇರ್ತಾ ಇದ್ರು, ಮತ್ತೆ ಸಿಂಪಲ್ ಆಗಿ ಓದ್ಕೊಂಡು ಬಂದರೂ ಕೂಡ ತುಂಬ ಚೆನ್ನಾಗಿ ಎಕ್ಸಾಮ್ನ ಫೇಸ್ ಮಾಡ್ತಾ ಇರ್ತಿದ್ರು. ಅಂದರೆ ಬದುಕಿಗೆ ಬೇಕಾದಂತಹ ಒಂದು ಸಮಚಿತ್ತ, ಶಾಂತತೆ, ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಮನಸ್ಥಿತಿ, ಯಾವುದೇ ಕೆಲಸವನ್ನು ಕೂಡ ನಾನು ಮಾಡಬಲ್ಲೆ ಅನ್ನೋಂಥ ಆತ್ಮವಿಶ್ವಾಸ, ಹಾಗೆ ಅವರ ದೈಹಿಕ ಬಲದ ಬಗ್ಗೆ ಅವ್ರಿಗಿರ್ತಾ ಇದ್ದಂತಹ ಒಂದು ಹೆಮ್ಮೆ, ನಂಬಿಕೆ ಇವೆಲ್ಲ ಕೂಡ ಕಾಣಿಸ್ತಾ ಇತ್ತು. ಹಾಗಾಗಿ ಕೇಳ್ತಾ ಇದ್ದೀನಿ, ನಿಮಗೆ ಕ್ರೀಡೆ ಕೊಟ್ಟಿರೋದು ಏನು, ನಮಗೆ ಮೆಸೇಜ್ ಮಾಡಿ ತಿಳಿಸಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ವಾಸ್ತು ಪ್ರಕಾರ ಚಿತ್ರದ ಹಾಡನ್ನ ಕೇಳಿಸಿಕೊಂಡ್ರಿ. ವಿಜಯ ಪ್ರಕಾಶ್ ಅವರ ವಾಯ್ಸ್ ಅಲ್ಲಿತ್ತು ಈ ಹಾಡು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ನಿಮ್ಮದಾಯಿತು. ಆಕಾಶವಾಣಿ FM ರಾಯಂಬೋದಲ್ಲಿ ತುಂಬಾ ಜನ ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶ ಕಳಿಸ್ತಾ ಇದ್ದೀರಿ, ಖುಷಿಯಾಯಿತು. ಗಂಗಾವತಿಯಿಂದ ಎಂ ಪರಶುರಾಮ ಪ್ರಿಯ ಅವರು ಹೇಳ್ತಾ ಇದ್ದಾರೆ, ಬುದ್ಧಿವಂತಿಕೆ ಮತ್ತು ತಂತ್ರಗಾರಿಕೆಯ ಆಟ ಚೆಸ್ ನನಗೆ ತುಂಬಾ ಇಷ್ಟ ಆಯಿತು. ಕಾಲೇಜ್ ಅಭ್ಯಾಸ ಮಾಡಬೇಕಾದ್ರೆ ಈ ಆಟದಲ್ಲಿ ನನಗೆ ಸದಾ ಕಟ್ಟಿಟ್ಟ ಬುತ್ತಿ ಗೆಲುವು ಅನ್ನೋದು. ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನನಗೆ ಪ್ರಶಸ್ತಿ ಬಂದಿತ್ತು. ನಾನು ಪತ್ರಕರ್ತನಾಗೋಕೆ ಆಟ ಸಹಾಯಕವಾಗಿದೆ. ಒತ್ತಡ ಹೇಗೆ ನಿವಾರಿಸಿಕೊಂಡು ಮುಂದೆ ಸಾಗಬೇಕು ಅನ್ನೋದನ್ನು ಆಟದಿಂದ ನಾನು ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಪುಷ್ಪ ಶಾನುಭೋಗರ್ ಹೇಳ್ತಿದ್ದಾರೆ, ಇವತ್ತಿನ ಎಲ್ಲ ಹಾಡುಗಳು ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ನಾನು ಓದ್ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡ್ರು ಕೂಡ ಕ್ರೀಡೆನಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಅದರಲ್ಲೂ ಕೂಡ ರನ್ನಿಂಗ್, ಥ್ರೋಬಾಲ್, ವಾಲಿಬಾಲ್, ಖೋಖೋ ಮತ್ತು ಕಾಲೇಜ್ ಡೇಸ್ನಲ್ಲಿ NCC ಕೂಡ ಮಾಡಿದೆ. ಅಲ್ಲಿ ಕೂಡ ತುಂಬಾ ಆಕ್ಟಿವಿಟೀಸ್ ಇರ್ತಾ ಇತ್ತು. ನನ್ನ ಮಕ್ಕಳಿಗೂ ಅಷ್ಟೇ ಸೈಕ್ಲಿಂಗು, ಸ್ಕಿಪ್ಪಿಂಗು, ರನ್ನಿಂಗು, ಹೈ ಜಂಪು ಪ್ರತಿಯೊಂದನ್ನು ಕೂಡ ಮಾಡಿಸ್ತೀನಿ. ಓದಿಗಿಂತ ಈ ರೀತಿ ದೈಹಿಕ ಚಟುವಟಿಕೆಗಳು ನಮ್ಮನ್ನು ಕ್ರಿಯಾಶೀಲವಾಗಿ ಇಡತ್ತೆ, ಚುರುಕಾಗಿ ಇಡತ್ತೆ ಅಂತ ಹೇಳ್ತಿದ್ದಾರೆ. ಕಡಿಮೆ ಓದಿದ್ರೂ ಚೆನ್ನಾಗಿ ಓದ್ತಿದ್ದೆ ನಾನು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಇದು ತುಂಬಾ ಮುಖ್ಯವಾಗಿ ನೆನಪಿಟ್ಕೋಬೇಕು ಪ್ರತಿಯೊಬ್ಬ ಪೇರೆಂಟ್ಸು ಕೂಡ. ಎಷ್ಟೋ ಸಲ ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ನಲ್ಲಿ ಪರ್ಸ್ಯೂ ಮಾಡ್ತಾ ಇರುವಂತಹ ಮಕ್ಕಳಿಗೆ ಇವಾಗ 10th ಬಂತು, PU ಬಂತು, ಮತ್ತೊಂದು ಬಂತು ಅಂತ ಹೇಳಿ ಆ ಕ್ರೀಡೆಯಿಂದ ಪೂರ್ತಿಯಾಗಿ ಅವ್ರನ್ನ ವಿಮುಖಗೊಳಿಸಿ ಓದಿನ ಕಡೆ ಹಚ್ಚೋದನ್ನ ನಾವು ಎಷ್ಟೋ ಕಡೆ ನೋಡ್ತಾ ಇರ್ತೀವಿ. ಆದರೆ ಅವರಿಗೆ ಕ್ರೀಡೆಯಲ್ಲೇ ಸಾಧನೆ ಮಾಡೋದು ಆಸಕ್ತಿ ಇದ್ರೆ, ಅದಕ್ಕೆ ಬೇಕಾದಂತಹ ಸಹಕಾರವನ್ನು ಮನೆಯಲ್ಲಿ ಕೊಟ್ಟರೆ ಖಂಡಿತ ಅಲ್ಲೂ ಕೂಡ ಬೇಕಾದಷ್ಟು ಅಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ಅವಕಾಶಗಳಿಗೆ ಯಾವತ್ತೂ ಕೂಡ ಕೊನೆ ಇರೋದಿಲ್ಲ. ಆದರೆ ನಾವೇ ತುಂಬ ಸಣ್ಣದಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ, ಓದಿದ್ರೆ ಅಷ್ಟೇ ಬದುಕು ಕಟ್ಕೊಳ್ಳೋಕ್ಕೆ ಸಾಧ್ಯ ಅಂತ. ಆದರೆ ಸುತ್ತಮುತ್ತ ಕಣ್ಬಿಟ್ಟು ನೋಡಿದ್ರೆ ಬರೀ ಓದು ಮಾತ್ರ ಅಲ್ಲ, ಕ್ರೀಡೆಯಿಂದ, ಕಲೆಯಿಂದ, ಸಾಹಿತ್ಯದಿಂದ, ಸಂಗೀತದಿಂದ ಬದುಕು ಕಟ್ಟಿಕೊಂಡಂತ ಹಲವಾರು ಸಾಧಕರು ನಮ್ಮ ಸುತ್ತಮುತ್ತ ನಮಗೆ ಕಾಣಿಸ್ತಾ ಹೋಗ್ತಾರೆ. ಹಾಗೆಯೇ ಗೀತಾ ಜೋಶಿ ಕಲಬುರ್ಗಿಯಿಂದ ಹೇಳ್ತಿದ್ದಾರೆ, ನಾನು ಚಿಕ್ಕಂದಿನಿಂದ ಆಟ ಆಡ್ತಾ ಇದ್ದಿದ್ದು ಒಂದು ಖೋಖೋ ಮತ್ತು ಇನ್ನೊಂದು ವಾಲಿಬಾಲು. ಖೋಖೋ ಮೇಲೆ ಆಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಯಿತು, ಆದರೆ ವಾಲಿಬಾಲ್ ಮಾತ್ರ ಕೊನೆಯ ತನಕ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಾಲೇಜ್ ಡೇಸಲ್ಲಂತೂ ನಮ್ಮ ಟೀಮ್ ಯಾವಾಗಲೂ 1st ಅಥವಾ 2nd ಬರ್ತಾ ಇತ್ತು. ಇವತ್ತಿಗೂ ಕೂಡ ಮಕ್ಕಳಿಗಾದರೂ ಕ್ರೀಡೆಯಲ್ಲಿ ಸಾಧನೆ ಮಾಡಲೇಬೇಕು ಅಂತ ಹೇಳಿ ನಾನು ಆಸೆ ಪಟ್ಟು ಅವ್ರಿಗೆ ಎಲ್ಲಾನು ಕಲಿಸ್ತೀನಿ. ಹಾಗೆ ನನ್ನ ಚಿಕ್ಕಮಗಳು ಕರಾಟೆ ಬ್ಲ್ಯಾಕ್ ಬೆಲ್ಟಲ್ಲಿ 4 ಸಲ ನ್ಯಾಷನಲ್ ಲೆವೆಲಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದಾಳೆ. ನನ್ನ ಯಶಸ್ಸನ್ನು ಆಕೆಯಲ್ಲಿ ಕಾಣ್ತಾ ಇದ್ದೀನಿ, ಖುಷಿಯಾಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಗೀತಾ ಜೋಶಿ. ಹಾಗೆ ಮಂಜುನಾಥ್ ಇಂದರ್ಗಿ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ಶಾಲಾ ದಿನಗಳಲ್ಲಿ ಕಬಡ್ಡಿ ಮತ್ತು ಕ್ರಿಕೆಟ್ ಅಂದರೆ ನನಗೆ ತುಂಬಾ ಅಚ್ಚುಮೆಚ್ಚಾಗಿತ್ತು. ಆವತ್ತು ಆಡಿದ ಆಟ, ಮಾಡಿದ ಊಟ ಇವತ್ತು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿ ಇರುವ ಹಾಗೆ ಇಟ್ಟಿದೆ ನಮಗೆ. ಜೀವನದ ಒತ್ತಡದ ಸಂದರ್ಭದಲ್ಲೂ ಕೂಡ ನಾವು ಸಮಚಿತ್ತವನ್ನು ಕಾಯ್ದುಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಅವಾಗೆಲ್ಲ ಆಟ ಆಡೋಕ್ಕೆ ಹೋದರೆ ಮನೆಯಲ್ಲಿ ಬೈತಾ ಇದ್ರು, ಆದರೆ ಇವತ್ತಿಗೆ ಮಕ್ಕಳಿಗೆ ಆಟ ಆಡಿ ಅಂತ ನಾವೇ ಹೇಳಬೇಕಾಗಿದೆ. ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. 80-90 ದಶಕದಲ್ಲಿ ಬಾಲ್ಯವನ್ನು ಅನುಭವಿಸಿದವರೇ ನಿಜಕ್ಕೂ ಪುಣ್ಯವಂತರು ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗೆ ಸ್ಮರಣಿತಾ ಮತ್ತು ಶ್ರೀರಕ್ಷಾ ಅವರು ಎಳ್ಕರಿಂದ ಸಂದೇಶ ಕಳಿಸಿ, ನಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು, ಜಾಸ್ತಿ ಆಟ, ಕಮ್ಮಿ ಓದು. ಗೋಲಿ, ಚಿನ್ನಿದಾಂಡು, ಗಾಳಿಪಟ ಎಲ್ಲವನ್ನೂ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಎಕ್ಸಾಮ್ ಟೆನ್ಷನ್ ಏನೂ ಇರಲಿಲ್ಲ, ಆರಾಮಾಗಿ ಆಟ ಆಡ್ತಿರೋದಷ್ಟೇ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ನೀವು ಎಷ್ಟು ಹೊತ್ತು ಹೇಳಿದಂಥ ಮಾತುಗಳೆಲ್ಲ ಕೂಡ ನಿಜ. ನಾನು 1999 10th ಬ್ಯಾಚ್ ಗೌರ್ಮೆಂಟ್ ಸ್ಕೂಲ್ ಬನ್ನಪ್ಪ ಪಾಠಶಾಲೆ ಮೈಸೂರು ಬ್ಯಾಂಕ್ ವೃತ್ತ ಬೆಂಗಳೂರಿನವರು. 25th ಆನಿವರ್ಸರಿ ಕೂಡ ಮಾಡಿದ್ವಿ, ನಮ್ಮೆಲ್ಲ ಸ್ನೇಹಿತರು ಸಹಕಾರ ಕೊಟ್ಟಿದ್ರು. ಹಾಗೆ ಇವತ್ತಿಗೂ ಕೂಡ ನಮ್ಮ ಟೀಚರ್ನ, ಸ್ನೇಹಿತರನ್ನ ಹುಡುಕಿ ಭೇಟಿಯಾಗ್ತೀವಿ ನಾವು. ಆವಾಗ ಆಡಿದಂಥ ಆಟಗಳು ಬದುಕಿನ ರಸಕ್ಷಣಗಳು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನೀವು ಕೂಡ

ಆಕಾಶವಾಣಿ ಎಫ್ ಎಂ ರಾಯಂಬು ಕೇಳ್ತಾ ಇದ್ದೀರಿ. ಶುಭ ಸಂಜೆ ಅಂತ ಹೇಳಿ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ಬಾಲ್ಯದಲ್ಲಿ ಆಟಗಳು ಕಬಡ್ಡಿ, ಮರಕೋತಿ, ಲಗೋರಿ, ಬುಗುರಿ ಆಟ, ಗೋಲಿ ಆಟ ಅಚ್ಚುಮೆಚ್ಚಿನ ಆಟಗಳಾಗಿತ್ತು. ಮತ್ತೆ ಎಲ್ಲದಕ್ಕಿಂತ ತುಂಬಾನೇ ಇಷ್ಟ ಆಗ್ತಾ ಇದ್ದಿದ್ದು ಸೈಕಲ್ ರೇಸ್. ಎಲ್ಲವೂ ಕೂಡ ಬಾಲ್ಯದಲ್ಲಿ ಆಟ ಆಡಿದಂತಹ ನೆನಪುಗಳು ಹಾಗೆಯೇ ಮನಸ್ಸಿನಲ್ಲಿ ಇದೆ. ಅದನ್ನೆಲ್ಲ ಕೂಡ ನೆನಪು ಮಾಡಿಕೊಟ್ರಿ, ಥ್ಯಾಂಕ್ ಯು ಅಂತಿದ್ದಾರೆ ವಿಶ್ವನಾಥ ಅವರು. ಹಾಗೆಯೇ ಶಾಂತಾ ಸಂತೋಷ್ ಅವರು ಹೇಳ್ತಿದ್ದಾರೆ, ಇಳಕಲ್ಲಿಂದ ಅವಾಗೆಲ್ಲ ಆಟ ಆಡಿದ್ದೇ ಇವತ್ತು ದೈಹಿಕವಾಗಿ ನಾವು ಸದೃಢವಾಗಿ ಇರೋದಕ್ಕೆ ಕಾರಣ ಅಂತ ಹೇಳಿ ರಮಾಮಣಿ ಅಜ್ಞಾವರ ಸುಳ್ಯ ತಾಲೂಕಿಂದ ಹೇಳ್ತಿದ್ದಾರೆ. ನಾವು ಸಣ್ಣ ವಯಸ್ಸಿನ ಹುಡುಗಿಯರೆಲ್ಲ ಸೇರಿಕೊಂಡು ಆಟ ಆಡ್ತಿದ್ವಿ, ಅದಲ್ಲದೆ ಶಾಲೆಯಲ್ಲೂ ಕೂಡ PT ಪಿರಿಯಡ್ ಇರ್ತಿತ್ತು. ಹಾಗೇ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮತ್ತು ಆಟದಲ್ಲೂ ಕೂಡ ನನ್ನೇ ಲೀಡರ್ ಮಾಡ್ತಾ ಇದ್ರು. ತುಂಬ ಜವಾಬ್ದಾರಿಯನ್ನು ಸಣ್ಣ ವಯಸ್ಸಿಗೆ ಹೊರೋದು ನನಗೆ ಅಭ್ಯಾಸ ಆಗ್ಬಿಡ್ತು. ವೈವಾಹಿಕ ಜೀವನದಲ್ಲಿ ತುಂಬಾ ಉಪಯೋಗಕ್ಕೆ ಬಂತು ಆಡಿದಂತಹ ಆಟಗಳಿರಬಹುದು, ವಹಿಸಿಕೊಂಡಂತಹ ಜವಾಬ್ದಾರಿಗಳಿರುವಂಥದ್ದು ಇರಬಹುದು, ಪ್ರತಿಯೊಂದು ಕೂಡ ನನಗೆ ಕ್ರೀಡೆಯಿಂದಲೇ ಸಿಕ್ಕಿದ್ದು ಅಂತ ಹೇಳಿ ಹೇಳ್ತಿದ್ದಾರೆ. ಮದುವೆಯಾಗಿ 50 ವರ್ಷ ಆದರೂ ಕೂಡ ಜೀವನ ಕಷ್ಟ ಅಂತ ಅನಿಸಿಲ್ಲ ನೋಡಿ ಅಂತಿದ್ದಾರೆ. ವಾವ್, ಖುಷಿಯಾಯಿತು ನಿಮ್ಮ ಸಂದೇಶವನ್ನು ನೋಡಿ. ಹಾಗೆ ಕಾರ್ಯಕ್ರಮ ಹಾಡುಗಳು ಪ್ರತಿಯೊಂದು ಕೂಡ ಸೂಪರ್ ಆಗಿದೆ ಅಂತ ಹೇಳಿ ಮಂಜುನಾಥ್ ಲಗ್ಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸದಾಕಾಲ ಮಗುವಿನ ಮನಸ್ಸನ್ನು ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋಣ, ಆಟ ಪಾಠಕ್ಕೆ ಸದಾಕಾಲ ಟೈಮ್ ಮಾಡ್ಕೊಳ್ತಾ ಇರೋಣ. ಸಮಯ ಮುಂದಕ್ಕೆ ಓಡ್ತಾ ಇದೆ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ, ಆದರೆ ಓಡ್ತಾ ಇರೋಂಥ ಕಾಲದ ಜೊತೆಗೆ ಓಡೋಕ್ಕೆ ಬೇಕಾದಂತಹ ದೈಹಿಕ ಸಾಮರ್ಥ್ಯ ಕೊಡೋದಂತೂ ವ್ಯಾಯಾಮ ಹಾಗೆ ಕ್ರೀಡೆಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇದುವರೆಗೂ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 5 ಗಂಟೆ.

ತರಂಗಾಂತರ 102.1 MHz ನಿಲಯದ ಸಂಜೆಯ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ರೇಡಿಯೋ ಸಖಿ ಸಂಧ್ಯಾ. ಸ್ನೇಹಿತರೆ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದೊಳ್ಳೆ ಮಾತಿನೊಂದಿಗೆ ಕಾರ್ಯಕ್ರಮದ ಶುಭಾರಂಭ ಮಾಡೋಣಂತೆ. ಒಳ್ಳೆ ಮಾತು ಹೀಗಿದೆ: ನಮ್ಮ ಜೀವನದ ಎಲ್ಲ ಕಷ್ಟಗಳಿಗೂ ಎರಡೇ ಔಷಧಿಗಳು, ಒಂದು ತಾಳ್ಮೆ, ಇನ್ನೊಂದು ದುಡಿಮೆ. ಮತ್ತೊಮ್ಮೆ, ನಮ್ಮ ಜೀವನದ ಎಲ್ಲ ಕಷ್ಟಗಳಿಗೆ ಎರಡೇ ಔಷಧಿಗಳು, ಅವು ಒಂದು ತಾಳ್ಮೆ, ಇನ್ನೊಂದು ದುಡಿಮೆ. ಒಂದು ಒಳ್ಳೆ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚಿತ್ರಗೀತೆಗಳು, ಭಕ್ತಿ ಪ್ರಧಾನವಾಗಿರುವ ಚಿತ್ರಗೀತೆಗಳು ಇಂದಿನ ಚಿತ್ರಗೀತೆಗಳಾಗಿವೆ. ಅದೇ ರೀತಿ ಜೀವನದಲ್ಲಿ ಕಷ್ಟಗಳು ಇದ್ದೇ ಇರುತ್ತೆ, ಕಷ್ಟಗಳು ಇವೆ ಅಂಥೇಳಿ ನಾವು ವ್ಯಥಿಸ್ತಾ ಕೂಡಬಾರ್ದು, ದುಃಖಿಸುತ್ತಾ ಕೂಡಬಾರ್ದು. ತಾಳ್ಮೆಯಿಂದ ಕತ್ತಲಾಗಿದ್ರೆ ಬೆಳಕಾಗುತ್ತೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ತಾಳ್ಮೆ ಇರಬೇಕು. ಅದೇ ರೀತಿ ದುಡಿಮೆ ಇದ್ದಾಗ ಮಾತ್ರ ಜೀವನದ ಕಷ್ಟಗಳು ನೀಗ್ತವೆ ಅನ್ನುವಂತಹ ಒಂದು ಒಳ್ಳೆಯ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀನಿ. ಚಿತ್ರಗೀತೆಗಳಲ್ಲಿ ಮೊದಲನೇ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯ

ಮತ್ತು ಸುಲೋಚನ ಅವರ ಕಂಠ ಸೀರಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ ಇದೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ಭಕ್ತ ಜ್ಞಾನ ದೇವ ಚಿತ್ರದಿಂದ ಕೇಳಿ ಈ ಭಕ್ತಿಗೀತೆ.

ಕನಕದಾಸರ ರಚನೆ, ವೆಂಕಟರಾಜು ಅವರ ಸಂಗೀತ ಸಂಯೋಜನೆಯಲ್ಲಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಭಕ್ತ ಕನಕದಾಸ ಚಿತ್ರದ ಗೀತೆಯನ್ನು ಕೇಳಿದ್ರಿ.

ಬಿ ಶ್ರೀನಿವಾಸ್ ಅವರ ಕಂಠ ಸಿರಿಯಲಿ ಭಕ್ತ ಕುಂಬಾರ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹುಣಸೂರು ಕೃಷ್ಣಮೂರ್ತಿ ಅವರ ಗೀತೆ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ರಾಗವಿತ್ತು.

ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳನ್ನು ಭಕ್ತ ಕುಂಬಾರ ಚಿತ್ರದಿಂದ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಅವರ ಕಂಠ ಸಿರಿಯಲ್ಲಿ ಗೀತೆಗಳು ಮೂಡಿ ಬಂದವು. ಗೀತ ರಚನೆ ಹುಣಸೂರು ಕೃಷ್ಣಮೂರ್ತಿ ಹಾಗೂ ರಾಗ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರದಾಗಿತ್ತು. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿದೆ. ನಾಗೇಂದ್ರ ಪ್ರಸಾದ್ ಅವರ ಲೇಖನಿಯಿಂದ ಮೂಡಿ ಬಂದಿರುವ ಗೀತೆಗೆ ಗಂಧರ್ವ ಅವರ ಸಂಗೀತ ಸಂಯೋಜನೆ ಇದೆ. ಭಕ್ತ ಅಯ್ಯಪ್ಪ ಚಿತ್ರದಿಂದ ಈ ಗೀತೆ.

ವಿಶ್ವನಾಥನ್ ರಾಮ್ ಮೂರ್ತಿ ಅವರ ಸಂಗೀತ ಸಂಯೋಜನೆಯಲ್ಲಿ ಪಿ ಲೀಲಾ ಅವರ ಧ್ವನಿಯಲ್ಲಿ ಭಕ್ತ ಮಾರ್ಕಂಡೇಯ ಚಿತ್ರದ ಗೀತೆಯನ್ನು ಕೇಳಿ.

ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಭಕ್ತ ಸಿರಿಯಾಳ ಚಿತ್ರದ ಗೀತೆ ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿ ಅವರ ಗೀತರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆಯಲ್ಲಿ.

ಇದುವರೆಗೂ ಭಕ್ತಿ ಪ್ರಧಾನ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 5:30, ತರಂಗಾಂತರ 102.1 MHz. ಈಗ ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ. ಕೇಳುಗ ಸ್ನೇಹಿತರಿಗೆಲ್ಲ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

0: ಇಂದಿನ ಯುವವಾಣಿಯಲ್ಲಿ ಮೊದಲಿಗೆ ಸಣ್ಣ ಕಥೆ, ಗಾಂಧಿ ಪ್ರಭಾವ ಅಮರೇಶ್ ಗಿಣಿವಾರ್ ಅವರಿಂದ, ನಂತರ ಚಿದಾನಂದ ಮೂರ್ತಿ ಅವರಿಂದ ದಾಸರ ಪದಗಳು.
1: ಪಾವ್ ಪಾವ್ ಡಿರ್ ಡಿರ್ ಅಂತ ಹೊಗೆ ಬಿಟ್ಟುಕೊಂಡು 1991 ಸಮಯದಲ್ಲಿ ಹಳೆ ಬಸ್ ಒಂದು ಟೀ ಅಂಗಡಿ ಮುಂದೆ ಬಂದು ನಿಂತಿತು. ರಸ್ತೆ ಬದಿ ಇರೋದು ಅದೇ ಒಂದು ಅಂಗಡಿ, ಅದು ಆ ಊರಿನ ದೊಡ್ಡ ಅಂಗಡಿ. ಆ ಅಂಗಡಿಯಲ್ಲಿ ಎರಡು ಟೇಬಲ್, ಎರಡು ಕುರ್ಚಿ ಇದ್ದವು. ಆ ಅಂಗಡಿಯ ಆಕರ್ಷಕ ವಸ್ತುಗಳು. ಬಸ್ ಇಳಿದು ಬಂದ ಅದೇ ಊರಿನ ಬೀರಪ್ಪ ಚಹಾ ಕುಡಿಯಲು ಅಂಗಡಿಯಲ್ಲಿ ಕುಳಿತ. ಚಹಾ ಅಂಗಡಿಯವನ ಹೆಸರು ಚೆನ್ನ. ಅವನು ಬಹಳ ಆಶ್ಯಗಾರ. ಚೆನ್ನ ದಿನಾಲೂ ಒಂದು ಪೇಪರ್ ತರಿಸುತ್ತಿದ್ದ. ಪೇಪರನ್ನು ಟೇಬಲ್ ಮೇಲೆ ಇಡುತ್ತಿದ್ದ. ಅವನು ದಿನಾಲೂ ಪೇಪರ್ ಓದಿ ಚಹಾ ಕುಡಿಯದೆ ಹೋದವರಿಗೆ ಪೇಪರಿನ ಮುಖ ತೋರಿಸಿದ ಅಡುಗೆ ಒಲಿ ಹತ್ತಿರ ಗುಪ್ತವಾಗಿ ಇಡುತ್ತಿದ್ದ. ಚಹಾ ಕುಡಿಯುವ ಆಸಾಮಿ ಬಂತೆಂದರೆ ಚೆನ್ನ ಪೇಪರನ್ನು ಟೇಬಲ್ ಮೇಲೆ ಇಡುತ್ತಿದ್ದ. ಬೀರಪ್ಪ 3ನೇ ತರಗತಿ ಮುಗಿಸಿದ್ದ. ಆಗ ಅವನಿಗೆ ವಯಸ್ಸು 80 ವಯಸ್ಸಿನ ಬಹಳ ನಿಷ್ಠಾವಂತ ವ್ಯಕ್ತಿ. ಹಳ್ಳಿಯಲ್ಲಿ ಮರ್ಯಾದೆ ಕಂಡುಕೊಂಡವ. ಅರ್ಧಮರ್ಧ ಸಮಾಜ ಸೇವಕ. ಅಂದು ಕಲಿತ 3ನೇ ತರಗತಿ ಇಂದಿನ 10ನೇ ತರಗತಿಗೆ ಸಮಾನ. ಬೀರಪ್ಪ ಬಹಳ ಚಾಣಾಕ್ಷ. ಅವನು ಚೆನ್ನನ ಬುದ್ಧಿ ಅರಿತಿದ್ದ. 2 ಪರೀಕ್ಷೆ ಮಾಡಿ ನಂತರ ಚಹಾ ಕುಡಿದು ದಿನಾಲೂ ಪೇಪರ್ ಓದತ್ತಿದ. ಚೆನ್ನ ಹೇಳ್ತಾನೆ, ಏನು ಬೀರಪ್ಪ ಹೋಟೆಲ್ಗೆ ಬರೋರಲ್ಲಿ ನಿನ್ನಂಥ ಮನುಷ್ಯ ಯಾರೂ ಇಲ್ಲ, ಬಹಳ ತಿಳುವಳಿಕೆ ವ್ಯಕ್ತಿ ಎಂದ. ಬೀರಪ್ಪ ಹೇಳ್ತಾನೆ, ನೀನು ಬಹಳ ಕಿಲಿಗೇಡಿ ಚೆನ್ನ ಎಂದು ನಗುನಗುತ್ತಾ ಹೇಳ್ತಾನೆ ಚೆನ್ನ. ಬರೇ ತಮ್ಮದು ತಾವೇ ನೋಡಿಕೊಳ್ಳುತ್ತಾರೆ, ದೇಶದ ಬಗ್ಗೆ ಚಿಂತೆ ಒಬ್ಬರೂ ಚಿಂತೆ ಮಾಡೋರಿಲ್ಲ ಎಂದ. ಆಗ ಬೀರಪ್ಪನ ಮನಸ್ಸು ಕುದಿಯುತ್ತಿತ್ತು. ನಾನು ಈ ಸಮಾಜಕ್ಕೆ ನಾನು ಏನಾದರೂ ಮಾಡಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡಿದ್ದ. ಬೀರಪ್ಪನಿಗೆ ಆಗಾಗ್ಗೆ ಪೇಪರ್, ಪುಸ್ತಕ, ಚುಟುಕು, ಕತೆ, ಜೀವನ ಚರಿತ್ರೆ ಓದುವ ಹವ್ಯಾಸ. ಬೀರಪ್ಪ, ಏ ಚೆನ್ನ, ದುಡ್ಡು ಕೊಡ್ತೀನಿ, ಸಂತೆಗೆ ಹೋದರೆ 10 ಕೊಡ್ತೀನಿ, ಒಳ್ಳೆಯ ಪುಸ್ತಕ ತೆಗೆದುಕೊಂಡು ಬಾ ಎಂದ. ಆಗ ಚೆನ್ನ, ನಾಳೆ ಹೊರಟಿನಿ, ಚೆನ್ನಾಗಿರೋ ಪುಸ್ತಕ ತಗೊಂಡು ಬರ್ತೀನಿ ಎಂದ ಚೆನ್ನ. ಹೋಟೆಲ್ಗೆ ಬಂದ ರಾಮಣ್ಣ ಹೇಳುವ ಮಾತು, ಏ ಬೀರಪ್ಪ ಪುಸ್ತಕ ಓದಿ ನಾವು ಮಾಡೋದರ ಏನೈತಿ ಎಂದ. ಆಗ ಬೀರಪ್ಪ, ನೋಡು ರಾಮಣ್ಣ, ಒತ್ತು ಹೋಗಲ್ಲ, ಅದಕ್ಕೆ ದಿನ 2-3 ಆಳೆ ಓದೋಣ ಎಂದ. ರಾಮಣ್ಣ, ಏನಾರ ಮಾಡಪ್ಪ, ಚೆನ್ನನ ಹತ್ತಿರ ಒಂದು ರೇಡಿಯೋ ಇಟ್ಟಿದ್ದ, ಅದು ಒಂದು ವಾಣಿ ಹೇಳತೊಡಗಿತು. ದೇಶ ನನಗೇನು ಕೊಟ್ಟಿದೆ ಎನ್ನಬೇಡ, ದೇಶಕ್ಕಾಗಿ ನಾನೇನು ಕೊಟ್ಟಿದ್ದೇನೆ ಅನ್ನು ಎಂದಿದ್ದನ್ನು ಬೀರಪ್ಪ ಮತ್ತು ರಾಮಣ್ಣ ಕೇಳಿಸಿಕೊಂಡರು. ಬೀರಪ್ಪ ಮುಗುಳ್ನಗೆಯಿಂದ ನಕ್ಕನು. ಬೀರಪ್ಪನ ಕುಟುಂಬ. ಬೀರಪ್ಪನಿಗೆ ಪಾಂಡವರ ರೂಪದಲ್ಲಿ 5 ಮಕ್ಕಳಿದ್ದರು. ಅವರೆಲ್ಲರನ್ನು ಕ್ರಮವಾಗಿ 5, 3, 2, 2 ತರಗತಿಗಳು ಓದಿದ್ದರು. ಹಿರಿಯಣ್ಣನ ಓದು ಬಹಳ. ಮೊದಲನೆಯವನ ಹೆಸರು ಬವಾಜಿ. ಇವನು 5 ತರಗತಿಯ ವೀರ. ಹೆಚ್ಚು ಕಡಿಮೆ ಬೀರಪ್ಪನಿಗಿಂತ ಚತುರ. ಇವನು ಶಾಲೆ ಬಿಟ್ಟು ತನ್ನ ಕೆಲಸವನ್ನು ತಾನು ನೋಡಿಕೊಂಡ. ಹಾಗೂ 2ನೆಯವನ ರಾಘವೇಂದ್ರ. ಇವನು ದೇವರ ಸೇವಕ. 3ನೇ ತರಗತಿ ಓದಿ ಮನೆ ಕೆಲಸ ಮಾಡುತ್ತಿದ್ದ. ಮಾತನಾಡದೇ ಇರುವ ವ್ಯಕ್ತಿ ಅರ್ಜುನನ ರೂಪದಲ್ಲಿರುವ. 2ನೇ ಕ್ಲಾಸ್ ಓದಿದವ ಎಲ್ಲ. ಏನು ಅಟಪಟ್ಟಿದ್ದಾನೋ ಅದು ಆಗಲೇಬೇಕು. ಹಾಗೂ ಇನ್ನೊಬ್ಬ ಅನಕ್ಷರಸ್ಥ, ಶಾಲೆಯ ಮುಖ ನೋಡದಿರುವ ದಡ್ಡ. ಊರಿನಲ್ಲಿ ಎಲ್ಲರನ್ನ ತಿರುವಿ ತಂದೆಯ ಮಾತು ಕೇಳದ ನತದೃಷ್ಟ ಜಂಬಣ್ಣ. ಕೊನೆಯವ ಇವನು ಬಹಳ ಬಹುಮುಖ ಪ್ರತಿಭೆ ಉಳ್ಳವನು. ಇವನು ಅನ್ಯಾಯದ ವಿರುದ್ಧ ಹೋರಾಡುವವನು ರಾಜಣ್ಣ. ಇವರೆಲ್ಲರನ್ನು ಬೀರಪ್ಪನ ಕಣ್ಣಿಗೆ ಪಾಂಡವರು. ಇವರು ಕುಂತಾದೇವಿನ ಕಳೆದುಕೊಂಡು ಅನಾಥರಾಗಿದ್ದರು. ಬೀರಪ್ಪ ಇವರಿಗೆ ದ್ರೌಪದಿಯರನ್ನು ಹುಡುಕಿ ಕೊಟ್ಟಿರಲಿಲ್ಲ. ಇವರ ವಯಸ್ಸು 24, ಬವಾಜಿಗೆ, ರಾಘವೇಂದ್ರನಿಗೆ 21, ಎಲ್ಲನಿಗೆ 19, ಹಾಗೂ ದಡ್ಡ ಜಂಬಣನಿಗೆ 18, ಕೊನೆಯವ ರಾಜಣ್ಣ ಸಣ್ಣವ 16 ವಯಸ್ಸಿನವ. ಇವರು ಯಾರಿಗೂ ಮದುವೆಯಾಗಿಲ್ಲ. ದಡ್ಡನನ್ನು ಬಿಟ್ಟು ಉಳಿದೆಲ್ಲವರು ಬೀರಪ್ಪನ ಮಾತು ಮೀರುತ್ತಿರಲಿಲ್ಲ. ಇವರೆಲ್ಲರೂ ತಂದೆಯೇ ದೇವರೆಂದು ತಿಳಿದಿದ್ದರು. ಜಂಬ ನನಗ ನಾನೇ ದೇವರೆಂದು ತಿಳಿದು ತಿನ್ನದೇ ತಿರುಗಾಡುತ್ತಿದ್ದ. ಚೆನ್ನ ಎಂದಿನಂತೆ ಸಂತೆಗೆ ಹೋಗಿ ಒಂದು ಒಳ್ಳೆಯ ಪುಸ್ತಕ ಬೀರಪ್ಪನ ಮಾತಿನಂತೆ ತಂದ. ಬೀರಪ್ಪ ಕೂಡ ಟೀ ಅಂಗಡಿಗೆ ಬಂದ. ಬೀರಪ್ಪ, ಏನ್ ಚೆನ್ನ ಸಂತೆಗೆ ಹೋಗಿದ್ದಿ, ನನ್ನ ಕೆಲಸ ಆಯ್ತಾ ಎಂದು ಗುಡುಗಿದ. ಚೆನ್ನ, ಕೆಲಸ ಆಯಿತು, ಎಂಥ ಪುಸ್ತಕ ಗೊತ್ತೇ, ಕೈಯಲ್ಲಿ ಕೋಲು, ಇನ್ನೊಂದು ಕೈಯಲ್ಲಿ ಪುಸ್ತಕ, ಕಣ್ಣಿಗೆ ಚಸ್ಮ, ಯಾರಿವರು ಏಳು ಮತ್ತೆ ಎಂದ ಚೆನ್ನ. ಬೀರಪ್ಪ, ಇದೇನು ಒಗಟ? ಚೆನ್ನ, ಇಲ್ಲ, ನಾನು ತಂದ ಮಹಾತ್ಮನ ಪುಸ್ತಕ ಎಂದ ಚೆನ್ನ. ಬೀರಪ್ಪ, ಗೊತ್ತಾಯಿತು, ನಮ್ಮ ತಾತ ಮಹಾತ್ಮ ಗಾಂಧೀಜಿ ಹೌದಿಲ್ಲ? ಚೆನ್ನ, ಹೌದು ಎಂದು ಕೈಯಲ್ಲಿ ಪುಸ್ತಕ ಹಿಡಿದು ಬೀರಪ್ಪನತ್ತಿರ ಒಯ್ದ. ಆ ಪುಸ್ತಕ ನೋಡಿದ ಬೀರಪ್ಪ ಮನಸ್ಸು ಸಂತೋಷದ ಒಳೆಯಾಗಿ ಅರಿತಿತ್ತು. ಒಂದೊಂದು ನರಗಳು ಅವನನ್ನು ಬಡಿದೆಬ್ಬಿಸುತ್ತಿತ್ತು. ಸಂತೋಷದ ಆ ಕ್ಷಣದಲ್ಲಿ ಗಾಂಧೀಜಿ ಅವನ ಮುಂದೆ ಬಂದು ನಿಂತ ಹಾಗೆ ಆಗಿತ್ತು. ಅಷ್ಟಾದರೂ ಪ್ರೀತಿ ಉಕ್ಕಿ ಹರಿದು ಆ ಪುಸ್ತಕಕ್ಕೆ ಸೀಮುದ್ದು ಕೊಟ್ಟೇ ಬಿಟ್ಟ. ಒಂದು ಸಲ ಆ ಪುಸ್ತಕದ ಹಾಳೆಯ ಕೊನೆಯ ಪುಟದ ನಂಬರ್ ನೋಡಿದ. ಅದು 300 ಹೆಚ್ಚು ಪುಟವನ್ನೇ ಹೊಂದಿತ್ತು. ದಿನ 2 ಪುಟ ಓದಬೇಕೆಂದು ಅವನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತ್ತು. ಬೆಳಿಗ್ಗೆ ಎದ್ದು ಆ ಪುಸ್ತಕವನ್ನು ನೋಡಿ ಮೊದಲೆರಡು ಪುಟ ಓದಲು ಶುರು ಮಾಡಿದ. ಅನ್ಯಾಯದ ವಿರುದ್ಧ ಹೋರಾಡಿ ಬ್ರಿಟಿಷರನ್ನು ಶಾಂತಿ ಎಂಬ ಮಂತ್ರದಿಂದಲೇ ಕಚ್ಚಿದ ಗಾಂಧಿಯು ನಮ್ಮೆಲ್ಲರಿಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ, ನಮ್ಮೆಲ್ಲರ ಏಳಿಗೆಗೆ ಕಾರಣವಾಗಿ ತನ್ನ ಪ್ರಾಣವನ್ನೇ ತೆತ್ತ ಧೀರ. ಇಂಥ ಮಹಾತ್ಮನ ಪುಸ್ತಕ ಓದಲು ಬಹಳ ಸಂತೋಷಪಟ್ಟ. ಮೊದಲೆರಡು ಪುಟದಲ್ಲಿ ಅವನು ಮಾಡಿದ ಸಾಧನೆಯ ಶೀರ್ಷಿಕೆಗಳಿದ್ದವು. ಅವ ನೋಡಿದ ನಾಟಕಗಳು, ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ, ಬಂಗಾರದ ಚೂರು ಕದ್ದಿದ್ದು, ಅವನು ಬರೆದ ಕೃತಿಗಳು, ನನ್ನ ಸತ್ಯಾನ್ವೇಷಣೆ ಮುಂತಾದವುಗಳನ್ನು ಮೊದಲ ಪುಟದಲ್ಲಿ ನೋಡಿದ. ಹೀಗೆ ಮುಂದೆ ವರ್ಷ ಪೂರ್ತಿ ತನ್ನ ಪುಸ್ತಕವನ್ನು ಓದಿ ಮುಗಿಸಿದ. ವರ್ಷವಾದಂತೆಲ್ಲ ಬೀರಪ್ಪನಿಗೆ ದೇಶಭಕ್ತಿ ಹೆಚ್ಚಿತು. ಮುಂದೆ ತಯಾರಾಗುತ್ತಿದೆ 18 ದಿನದ ಕುರುಕ್ಷೇತ್ರದಂತೆ ಕಾರ್ಗಿಲ್ ಯುದ್ಧದ ಸಿದ್ಧತೆ. ಆ ಸಿದ್ಧತೆಗೆ ಬೀರಪ್ಪನ ಮನದಲ್ಲಿ ತಳಮಳಿಸುತ್ತಿದೆ. ತನ್ನ 5 ಮಕ್ಕಳನ್ನು ತಯಾರು ಮಾಡಲು ಸಿದ್ಧವಾದ. ಹೋದರೇನಂತೆ ನನ್ನ 5 ಮಕ್ಕಳು ಮಾತೆಯ ಮಗನ ಪುಟ್ಟ ಆಸ್ತಿ ಎಂದು ಅಂದುಕೊಂಡ. ಮಾತೆ, ನಿನ್ನ ಸೇವೆಗೈಯಲು ನನ್ನ ಕುಡಿಗಳನ್ನು ಕಳಿಸಿವೆ, ಆ ಕುಡಿಗಳ ಸೇವೆಯನ್ನು ಬಳಸಿಕೋ, ಇಲ್ಲವಾದರೆ ಆಚೆಗೆ ಕಳಿಸಿಕೊಡು ಎಂದ. ಕಾರ್ಗಿಲ್ ಯುದ್ಧದ ಸಮಯ ರಣರಂಗ ಕಾದು ನಿಂತಿತ್ತು. ಮಕ್ಕಳಿಗೆ ಹೇಳಿದ್ದ, ತಯಾರಾಗಿ ಬೆನ್ನು ಮಾಡಿ ಬಂದರೆ ನಿಮ್ಮನ್ನು ಪಡೆದ ಸಾರ್ಥಕವಿಲ್ಲ, ಕತ್ತು ಸಿಗಿರಿ, ಇಲ್ಲದಿದ್ದರೆ ಮಾತೆಗೋಸ್ಕರ ನಿಮ್ಮ ಪ್ರಾಣ ಕೊಡಿ ಎಂದು ವಿವರವಾಗಿ ಹೇಳಿದ. ಮಕ್ಕಳು ಯುದ್ಧ ಬಂದಂತೆಲ್ಲ ಸಿದ್ಧಗೊಳ್ಳಲು ಪ್ರಯತ್ನಿಸಿದರು. ತಂದೆಯ ದೇಶಪ್ರೇಮದ ಮಾತುಗಳನ್ನು ಆಲಿಸಿದರು. ಆದ್ದರಿಂದ ಅವರಲ್ಲಿ ಕೂಡ ದೇಶಪ್ರೇಮದ ಒಲವು ತೋರಿ ಬಂತು. ಅದರಲ್ಲಿ ಒಬ್ಬ ದಡ್ಡ, ಅವನಿಗೇನೂ ಗೊತ್ತಿಲ್ಲ, ಜಗಳದಲ್ಲಿ ಮಾತ್ರ ಎತ್ತಿದ ಕೈ. ತಂದೆ ಒಂದು ದಿನ ಶಾಂತವಾದ ವಾತಾವರಣ, ಅಲ್ಲಿ ಆ ದಡ್ಡ ಜಂಬಣ್ಣನನ್ನು ಕರೆದುಕೊಂಡು, ನಿನಗೆ ದುಡ್ಡು ಕೊಡುತ್ತೇನೆ, ನಾನು ಹೇಳಿದ ಹಾಗೆ ಇವರೆಲ್ಲ ಅಣ್ಣ ತಮ್ಮಂದಿರು ಒಂದು ದೊಡ್ಡ ಊರಿಗೆ ಹೊರಟಿದ್ದಾರೆ, ನೀನು ಹೋಗು, ಅಲ್ಲಿ ದೇವತೆ ಇದ್ದಾಳೆ, ಅವಳು ಅಂತಿಂಥವಳಲ್ಲ, ಭಾರತ ಮಾತೆಯ ಅಂಥ ಮಾತೆಯನ್ನು ಕಾಣಲು ಬಹಳಷ್ಟು ಜನ ಬರ್ತಾರೆ, ಬೇರೆ ದೇಶದವರು ಬರ್ತಾರೆ, ಆದರೆ ಅಲ್ಲಿ ಜಗಳವಾದರೂ ಆಗಬಹುದು, ನೀನು ಆ ಜಗಳದಲ್ಲಿ ಭಾರತದವರನ್ನು ಕೆಣಕಬೇಡ, ಅದರ ಬದಲಾಗಿ ಅಣ್ಣವರು ಏನು ಮಾಡುತ್ತಾರೆ ಅದನ್ನೇ ಮಾಡು, ಅವರನ್ನು ಕೆಣಕು, ಹಾಗೆ ಮಾಡಿದ್ದರೆ ಭಾರತ ಮಾತೆಯನ್ನು ಕಾಣುತ್ತಿ, ಇಲ್ಲವಾದರೆ ನೀನು ಅಂಜಿ ಹಿಂದಕ್ಕೆ ಬರಬೇಡ, ಒಂದು ವೇಳೆ ಮಾತೆಯನ್ನು ಕಂಡಿದ್ದಾದರೆ ಆ ಮಾತೆ ನನಗಿಂತ ಹೆಚ್ಚಿನ ಪ್ರೀತಿಯನ್ನು ಕೊಡುವಳು, ಇದಕ್ಕೆ ಒಪ್ಪಿಕೊ ಎಂದಾಗ ತಂದೆ ಹೇಳಿದ ಮಾತು ಎಲ್ಲ ಮಾತಿಗೆ, ಪಾಪ ಏನು ಅರಿಯದ ಆ ದಡ್ಡನಲ್ಲಿ ಮಾತೆಯನ್ನು ನೋಡಬೇಕು, ಅದಕ್ಕಾಗಿ ಏನೋ ನಡೆಯುತ್ತಿದೆ, ಜಗಳವಾಗುತ್ತಿದೆ ಎಂದು ಹೇಳುತ್ತನಲ್ಲ, ನಮ್ಮಪ್ಪ ಇದರಲ್ಲಿ ಏನೋ ಇದೆ, ಜಗಳ ಮಾಡಿ ಆದರೂ ನಾನು ಆ ಮಾತೆಯನ್ನು ಕಾಣಬೇಕೆಂದು ಕೂಡ ಆ ಜಂಬಣ್ಣ ಒಪ್ಪಿದ. ತಂದೆ ಹೇಳ್ತಾನೆ, ತಗೋ ನಿನಗೆ ದುಡ್ಡು ಬೇಕಾ, ತಗೋ ಅಣ್ಣಂದಿರ ಜೊತೆಗೂಡಿ ವಿಮಾನಿನಲ್ಲಿ ಹೋಗು ಎಂದು ಕಳಿಸಲು ಸಿದ್ಧ ಮಾಡಿದ. ವಿಮಾನ ಅಂತ ಜಂಬಣ್ಣ ಖುಷಿಯಾದ. ಅಪ್ಪ ಹಾಗಿದ್ದರೆ ನಾನು ಇವತ್ತೋ ಹೋಗುತ್ತೇನೆ ಎಂದಾಗ ಸಂತೋಷದ ಕಣ್ಣೀರು ಬೀರಪ್ಪನಿಗೆ ಇಳಿತಾವೆ. ಈ ಮಾತು ಆ ದೇವಿಗೆ ಕೇಳಿಸ್ತೋ ಇಲ್ಲೋ ಎಂದು ಎಂತಹ ಮಕ್ಕಳನ್ನು ನಾನು ಪಡೆದೆ ಎಂದು ನನ್ನ ಮಾತು ಕೇಳದ ನತದೃಷ್ಟ ನನ್ನ ಮಾತು ಕೇಳುತ್ತಾನೆಂದರೆ ಆ ತಾಯಿಯ ಮೈ ಮೀರಬೇಕೆಂದು ಮನಸ್ಸಿನಲ್ಲಿ ತನ್ನ ಸಂತೋಷವನ್ನು ತೋಡಿಕೊಂಡ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೆಯುವ ಯುದ್ಧ ಆರಂಭವಾಗಲು ಮೊದಲ ಆಡುವ ಮಾತುಗಳ ಸಂಭವ ರೇಡಿಯೋದಲ್ಲಿ ಕೇಳಿಸಿ ಬಂತು. ಮಕ್ಕಳಿಗೆ ರಾತ್ರಿ ತಯಾರು ಮಾಡಿ ನಡೀರಿ ವಿಮಾನದಲ್ಲಿ ಹೋಗಿರಿ ಎಂದು ಎಲ್ಲರಿಗೆ ಹೊಸ ಬಟ್ಟೆಗಳನ್ನು ಕೊಟ್ಟು ಸ್ವಲ್ಪ ಹಣ ಕೊಟ್ಟು ಕಳಿಸಿದ. ವಿಮಾನತ್ತಿ ಹೊರಟವರಿಗೆ ಬೀರಪ್ಪ ಮಕ್ಕಳನ್ನು ನೋಡಿ ಕಣ್ಣೀರಾಗ್ತಾನೆ. ಒಬ್ಬ ಸಾಮಾನ್ಯ ಮನುಷ್ಯನ ಮಕ್ಕಳು ದೇಶಕ್ಕಾಗಿ ದುಡಿಯಲು ಹೊರಟಿದ್ದಾರೆ ಅಂದರೆ ಅದು ನನ್ನ ಹೆಮ್ಮೆ, ಅದು ಭಾರತ ಮಾತಿಗೂ ಕೂಡ ಸಂತೋಷ, ಒಂದೇ ಮಾತರಂ ಎಂದ. ವಿಮಾನಿನಲ್ಲಿ ದಡ್ಡ ಜಂಬಣ್ಣ ಅಣ್ಣಂದಿರನ್ನು ಕೇಳಿದ. ಅಣ್ಣ, ಅಪ್ಪ ಹೇಳಿದ್ದನಲ್ಲ ಕಾರ್ಗಿಲ್ ಜಾತ್ರೆಯಂತೆ, ಅಲ್ಲಿ ಆ ಜಾತ್ರೆಯಲ್ಲಿ ದೇವಿ ಇರ್ತಾಳಂತೆ, ಅವಳನ್ನು ಕಾಣೋಕೆ ನಮ್ಮ ಊರವರು ಮತ್ತು ಬೇರೆ ಇವರವರು ಬರ್ತಾರಂತೆ, ಅದಕ್ಕೆ ಆ ಊರಿಗೆ ದೇವಿನ ಕಾಣೋಕೆ ಬಿಡಬಾರ್ದಂತೆ, ಆದರೂ ಅವರು ಜಗಳವಾಡ್ತಾರಂತೆ, ನಾವು ಅವರನ್ನು ಕೊಂದು ಮಾತೆಯನ್ನು ಕಾಣಬೇಕಂತೆ, ಅವಳ ಸೇವೆ ಮಾಡಬೇಕಂತೆ, ಅದಕ್ಕೆ ಅಪ್ಪ ನನಗೆ ಭಾಳ ದುಡ್ಡು ಕೊಟ್ಬಿಟ್ಟ, ನಿಮಗೆ ದುಡ್ಡು ಕೊಟ್ಟಾನ, ಇಲ್ಲ ಎಂದ. ಹೆಂಗಾರ ಮಾಡಿ ನಾನು ಆ ಮಾತಿನ ಕಾಣ್ತೀನಿ ಹ್ಞೂ ಎಂದ. ಇವನಾಡ ಮಾತುಗಳನ್ನು ಕೇಳಿಕೊಂಡು ಸುಮ್ಮನೆ ಕುಳಿತರು ಅಣ್ಣಂದಿರು. ಇವರೆಲ್ಲರನ್ನು ಕಳಿಸಿದ ತಂದೆ ಮನೆಗೆ ಬಂದ, ಯೋಚನೆ ಮಾಡಿಕೊಂಡು ಸುಮ್ಮನೆ ಕುಳಿತ. ಸಮಾಧಾನ ಇಲ್ಲ, ಏನು ಮಾಡಲಿ ಏನು ಬಿಡಲಿ ಅಂತ ಅವನ ಮನಸ್ಸಿನಲ್ಲಿ ಏನೇನೋ ಆತಂಕ ಮೂಡಿ ಬಂತು. ಮಕ್ಕಳು ಒಂದು ಕಡೆ ಹೊರಟಿದ್ದಾರೆ ಅಂತ ದುಃಖ, ಒಂದು ಕಡೆ ಭಾರತ ಜನನ ಸೇವೆಗೆ ಹೊರಟಿದ್ದಾರೆ ಅಂತ ಸಂತೋಷ. ಊರೆಲ್ಲ ತಿರುಗಾಡ್ತಾನೆ, ಮನಸ್ಸಿಗೆ ಸಮಾಧಾನ ಇಲ್ಲ. ಊರಲ್ಲೆಲ್ಲ ಸುದ್ದಿ ಹರಡಿತ್ತು, ಬೀರಪ್ಪನ ಮಕ್ಕಳು ಯುದ್ಧ ಮಾಡಲು ಹೊರಟಿದ್ದಾರಂತೆ, ಅವರಿಗೆ ಬೀರಪ್ಪ ಏನೇನೋ ಹೇಳಿ ಕಳಿಸಿದ್ದಾನಂತೆ, ಅವರು ನಿನ್ನೆ ಹೊರಟಿದ್ದಾರಂತೆ, ಮಕ್ಕಳು ಸಾಯಲು ಅಂತ ಬೀರಪ್ಪ ಮಕ್ಕಳನ್ನು ಕಳಿಸಿಬಿಟ್ಟಿದ್ದಾನಂತೆ. ಇದೇನಂಥದ್ದೇನು ಬಂದಿತ್ತು, ಅಲ್ಲಿಗೆ ಕಳಿಸಿ ಸಾಯಿಸೋದೇನಿತ್ತು, ಇಲ್ಲೇ ತಾನೇ ಸಾಯಿಸಬಹುದಿತ್ತಲ್ಲ, ಎರೋದ್ಯಾಕೆ ಮತ್ತು ಸಾಯಿಸೋದ್ಯಾಕೆ, ಬೀರಪ್ಪ ಮನುಷ್ಯ ಏನು ಮೃಗ, ವಿಮಾನದಲ್ಲಿ ಕಳಿಸಿನಂತೆ, ಏನೂ ತಿಳಿದ ಆ ದಡ್ಡನ್ನು ಕೂಡ ಕಳಿಸಿದ್ದಾನಂತೆ. ಊರಿಗೆಲ್ಲ ಸುದ್ದಿ ಮುಟ್ಟಿ ಜನ ಬೀರಪ್ಪ ಎಂಥ ಪಾಪಿ ಅಂತ ಮಾತಾಡತೊಡಗಿದರು. ಬೀರಪ್ಪನಿಗೆ ಜನರು ಆಡುವ ಚುಚ್ಚು ಮಾತುಗಳೆಲ್ಲ ಬೀರಪ್ಪನ ಕಿವಿಗೆ ಮುಟ್ಟಿತೊಡಗಿದವು. ಆದರೆ ಬೀರಪ್ಪ ಎದೆ ಗೊಂದಲಿಲ್ಲ. ಹೋಟೆಲ್ ಚನ್ನನಿಗೆ ಕೂಡ ಮುಟ್ಟತೊಡಗಿತು. ಬೀರಪ್ಪನಿಗೆ ಆಡುವ ಚುಚ್ಚು ಮಾತುಗಳೆಲ್ಲ

ನನ್ನ ಕಿವಿಗೆ ಬಿದ್ದವು. ಚೆನ್ನನ ಮನಸ್ಸು ಬಹಳ ನೊಂದಿತ್ತು. ಪ್ರಾಮಾಣಿಕ ವ್ಯಕ್ತಿ, ಬೇರಪ್ಪನಿಗೆ ಜನ ಇಂಥ ಮಾತಾಡ್ತಾ ಇದ್ದಾರಾ? ಆಡ್ಲಿ ಎಂದ. ಈ ಸುದ್ದಿ ಮುಗಿಯುತ್ತಲೇ ಇನ್ನೊಂದು ವಾರಗೆ ಬಿದ್ದೇ ಬಿಟ್ಟಿತು. ಬೀರಪ್ಪ ತನ್ನ 10 ಎಕರೆ ಗದ್ದೆ ಮಾರಿದ್ದು, ಅದರಿಂದ ಬಂದ ಹಣವೆಲ್ಲ ಮಕ್ಕಳಿಗೆ ತಯಾರು ಮಾಡಿ ಕಳಿಸಿದ್ದು ಕೂಡ ಅದರ ಸಲುವಾಗಿ. ಆತ ಮಕ್ಕಳು ಹೋಗಲಿ ಅಂತ ಕಳಿಸ್ಯಾನ, ಹೊಲ ಮಾರಿದ್ದಕ್ಕೆ ಕಳಿಸ್ಯಾನ, ಮಕ್ಕಳೆಲ್ಲ ದಂಡಪಿಂಡಗಳಂತ ಕಳಿಸ್ಯಾನ, ಜನಕ್ಕೆ ಗೊತ್ತಿಲ್ಲ. ಬೀರಪ್ಪ ಯಾತಕ್ಕೆ ಕಳಿಸ್ಯಾನ ಎಂಬ ಮಾತು ಆಡಲಿ, ಎಂಥ ಮಾತಾಡಿದರು, ಇವರು ನಮ್ಮ ಊರಿನವರೇ ಅಲ್ಲವೇ ಎಂದುಕೊಂಡ ಬೀರಪ್ಪ. ಸಾಯಂಕಾಲ ಚಹಾ ಕುಡಿದು ಬರೋಣಂತ ತಿಳಿದು ಚನ್ನನ ಹತ್ತಿರ ಬಂದು, ಏ ಚನ್ನ ಅಂದ, ಏನಪ್ಪ ಆರಾಮ? ಏನು ಆರಾಮಪ್ಪ, ನೀನು ಆರಾಮಿದ್ದೇನಪ್ಪ? ಮೊದಲು ನೀನು ಆರಾಮಿರಬೇಕೆಂದ ಚನ್ನ. ಚನ್ನ ಏನು ಬೀರಪ್ಪ, ಊರಾಗ ಏನೇನ ಮೀಟಿಂಗ್ ನಡೆಯಲಾಕತ್ತವ ಎಂದ ಚನ್ನ. ಬೀರಪ್ಪ, ಅವೆಲ್ಲ ಸಾಮಾನ್ಯವಾಗಿ ಇದ್ದಿದ್ದೆ ಚನ್ನ ಅಂದ. ಒಂದು ಚಹಾ ಸೋಸು ಆಯಿತು. ಚಹಾ ಕುಡಿದು ಮಾತಿಗಚ್ಚಿದ ಬೀರಪ್ಪ, ಏನು ಚನ್ನ, ಊರವರೋ ಏನೋ ಅನ್ಲಿಕ್ಕತ್ಯಾರ? ಚನ್ನ, ಅದೇನು ಮಾ ಬಿಡು ಬೀರಪ್ಪ, ಜನ ಹುಚ್ಚು ಜನ, ಅದನ್ನೇನು ಮನಸ್ಸಿಗೆ ತಗೋಬೇಡ. ನಿನ್ನ ಮಕ್ಕಳನ್ನು ನೀನೇನು ಸಾಯಕ್ಕೆ ಕಳಿಸಿ ಏನು, ಅವರಿಗೇನು ಗೊತ್ತಿಲ್ಲ. ಒಂದು ವೇಳೆ ಬ್ರಿಟಿಷರ ಓಡಿಸಿದಂಗೆ ನಮ್ಮನ್ನು ಓಡಿಸಬೇಕು, ಅವಾಗ ಗೊತ್ತಾಗುತ್ತೆ. ಗಾಂಧೀಜಿನೇ ಕೊಂದ ಜನ ನಮ್ಮದು. ಗಾಂಧಿ ಇಲ್ಲಂದ್ರೆ ಇವತ್ತು ಜೀವನ ನಡೆಸಕ್ಕೆ ಆಯ್ತಿತ್ತ? ಇವತ್ತು ಸುಖ ಜೀವನ ನಡೆಸಕ್ಕೆ ಕಾರಣ ಗಾಂಧಿ. ಅಂಥ ಮಹಾತ್ಮನನ್ನು ಗುಂಡಿಟ್ಟರು ಎಂದ ಚನ್ನ. ಚನ್ನ, ಏನಪ್ಪ ಹೊಲ ಮರಿ ಅಂತಲ್ಲ. ಬೀರಪ್ಪ, ಹೊಲ ಹೋದರೆ ಏನಾಯಿತು, ನನ್ನ ಮಕ್ಕಳ ನನ್ನ ಮಾತು ಮೀರಿಲ್ಲ, ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಚನ್ನ, ಒಂದು ವೇಳೆ ನಿನ್ನ ಮಕ್ಕಳು ಹೋದರೆ? ಒಂದು ವೇಳೆ ಹೋದರೆ ಆ ಜನ ನನ್ನ ಮಕ್ಕಳನ್ನು ಬೆಳೆಸ್ತಾಳ, ಅವಳ ಸೇವೆಗೆ ಮತ್ತೆ ನಾನು ಕಳಿಸಿರೋದು. ಚನ್ನ, ಇಂಥ ದೇಶ ಪ್ರೇಮ ನಿನ್ನಲ್ಲಿ ಹೇಗೋ ಬಂತಪ್ಪ ಯಪ್ಪ. ಬೀರಪ್ಪ, ಅದೆಲ್ಲ ನಿನ್ನ ಮಹಿಮೆ ಎಂದ ಬೀರಪ್ಪ. ಯಾಕೋ ಮಾರಾಯ ಹಂಗಂತೀಯ? ಇಲ್ಲ, ನೀನು ತಗೊಂಡು ಬಂದು ಕೊಟ್ಟಿಯಲ್ಲ ಆ ಪುಸ್ತಕ ಎಂದ. ಚನ್ನ, ಅದು ನನ್ನ ಪ್ರಭಾವ ಅಲ್ಲ, ಅದು ರಾಷ್ಟ್ರಪಿತ ಗಾಂಧಿಯ ಪ್ರಭಾವ ಎಂದ. ಬೀರಪ್ಪ, ಅಂದು ನಾನು ಕೊಟ್ಟ 10 ರೂಪಾಯಿ ಇಂದು ನನ್ನ ಮಕ್ಕಳನ್ನು ವಿಮಾನ ಹಚ್ಚಿದೆ, ದೇಶ ಸೇವೆಗೆ ಕಳಿಸಿದೆ ಎಂದ. ಆ ಊರಲ್ಲಿ ಈ ವ್ಯಕ್ತಿಗೆ ವೈರಿಗಳು ಸಹ ಇದ್ದರು. ಬೀರಪ್ಪನ ವೈರಿಗಳು ಅವನಿಗೇನಾದರೂ ಒಂದು ಭಯ ಹುಟ್ಟಿಸಬೇಕೆಂದು ಅಂದುಕೊಂಡಿದ್ದರು. ಮಕ್ಕಳು ಊರು ಬಿಟ್ಟಿದ್ದು ಇವರಿಗೆ ಗೊತ್ತಿತ್ತು. ಆಗಾಗ್ಗೆ ಬೀರಪ್ಪನಿಗೆ ಕೇಳು ಬಯಸುತ್ತಾ ಬಂದವರು. ಇವರ ಬಗ್ಗೆ, ಇವರ ನಡವಳಿಕೆ ಮತ್ತು ವ್ಯಕ್ತಿತ್ವ, ಇವರ ಕೆಲಸ ಬೀರಪ್ಪನಿಗೆ ಚೆನ್ನಾಗಿ ಗೊತ್ತಿತ್ತು. ಇವರು ಏನೇ ಹೇಳಿದರೂ ನಂಬುತ್ತಿರಲಿಲ್ಲ, ಸುಮ್ಮನೆ ತಲೆ ಹಾಕಿ ಹೋಗುತ್ತಿದ್ದ. ಇವರು ಏನೋ ಹೇಳಬೇಕಂತ ಬಂದಿದ್ದವರನ್ನ ಬೀರಪ್ಪ ಕೇಳಿದ, ಏನೋ ಈ ಕಡೆ ಬಂದಿದ್ದೀರಿ ಎಂದ. ಆಗ ಅವರು, ಹಾಗೇ ಬಂದಿದ್ವಿ, ಒಂದು ಸುದ್ದಿ ತಿಳಿಸೋಣ ಬಂದಿವಿ ಎಂದರು. ಏನದು ಸುದ್ದಿ? ಆ ಸುದ್ದಿ ಏನಪ್ಪ ಅಂದ್ರೆ, ನಿನ್ನ ಮಕ್ಕಳನ್ನ ಎಲ್ಲಿಗೆ ಕಳಿಸಿಯಪ್ಪ? ಎಲ್ಲಿಗಿಲ್ಲ ಅಂದ. ಆಗ ಅವರು, ಗೌಡರ ಮನೆಗೆ ಫೋನ್ ಬಂದಿತ್ತು ಎಂದರು. ಏನದು ಫೋನ್ ಎಂದ. ನಿನ್ನ ಮೊದಲನೇ ಮಗ ಯುದ್ಧ ಮಾಡಿದ್ರಾಗ ಸತ್ತು ಹೋಗ್ಯಾನಂತ ಅಂದರು. ಆಗ ಬೀರಪ್ಪಗೆ ಗೊತ್ತಾಯಿತು, ಇವರು ಸುಮ್ಮನೆ ಹೇಳಕತ್ತಾರಂತ. ಆದರೂ ಬೀರಪ್ಪ ಎದೆಗೊಂದದೆ, ಒಬ್ಬ ಹೋದರೇನಂತೆ, ಇನ್ನೂ 4 ಇದ್ದಾರಲ್ಲ. ಆಗ ಅವರು ಗಪ್ಪಾಗಿ ನಿಂತರು. ಆಗ ಬೀರಪ್ಪ ಮುಗುಳ್ನಕ್ಕನು. ಅವರು ಕೇಳಿದರು, ಏನು ಬೀರಪ್ಪ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ನಿನಗೆ ಅಂದರು. ಆಗ ಬೀರಪ್ಪ ಹೇಳಿದ, ಮಕ್ಕಳ ಮೇಲೆ ಪ್ರೀತಿ ಇದ್ದದ್ದಕ್ಕೆ ಮತ್ತೆ ನಾನು ವಿಮಾನ ಹತ್ತಿಸಿ ಕಳಿಸಿದ್ದೇನೆ. ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇದ್ದರೆ ಕಳಿಸಿ ಎಂದ. ಆಗ ಅವರು, ಈತನ ಹತ್ತಿರ ಏನು ಮಾತು, ನಡೀರಿ ಹೋಗೋಣ ಎಂದು ಹೋದರು. ಆಗ ಬೀರಪ್ಪ, ನಿಮ್ಮ ಆಟ ನನಗೇನಂತ ಚೆನ್ನಾಗಿ ಗೊತ್ತು, ನಡೀರಿ ನಡೀರಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡ. ಬೀರಪ್ಪ, ನಾವು ಬರುತ್ತೀವಿ ಎಂದು ಕೈ ಮಾಡಿ ಹೊರಟು ಹೋದರು. ಆದರೆ ಆ ಪುಡಾರಿಗಳು ಹೇಳಿದ್ದು ಸುಳ್ಳು, ಆದರೆ ಮೊದಲ ಮಗನ ಜೀವ ಹೋಗಿದ್ದು ಸತ್ಯ ಅಂತ ಬೀರಪ್ಪನಿಗೆ ಚನ್ನನ ಹತ್ತಿರ ಹೋದಾಗ ಗೊತ್ತಾಯಿತು. ಅವನು ಹೇಳಿದ್ದೇನು ಅಂದರೆ ಇದೇ ಮಾತು, ಗೌಡರ ಮನೆಗೆ ಫೋನ್ ಬಂದಿತ್ತು ಎಂದು. ಏನಂತ ಎಂದಾಗ, ಬವಾಜಿಯ ಪ್ರಾಣ ಹೋಗಿದೆ ಅಂತ ಎಂದಾಗ ಬೀರಪ್ಪ ಕೂಡ ಅದೇ ಮಾತಾಡಿದ. ಒಬ್ಬನು ಹೋದರೆ ಏನಂತ, ಇನ್ನು 4 ಜನ ಇದ್ದಾರೆ ಎಂದು ಹೇಳಿ ಸ್ವಲ್ಪ ಹೊತ್ತು ಕೂಡ ನಿಲ್ಲದೆ ಮನೆಗೆ ಹೊರಟ. ಮನೆಗೆ ಹೋದ ನಂತರ ಬೀರಪ್ಪ ಯೋಚನೆ ಮಾಡ್ತಾನೆ, ಮೊದಲ ಮಗ ಹೋಗಿದ್ದು ನನಗೇನು ಆತಂಕ ಉಂಟು ಮಾಡಿಲ್ಲ, ಆದರೆ ಊರಿನ ಜನರು ಏನು ಅಂದುಕೊಳ್ಳಬಹುದು ಅಂತ. ಅಂದರೆ ಗಟ್ಟಿ ಮನಸ್ಸು ಮಾಡಿ ಜನ ಏನಾದರೂ ಅಂದುಕೊಳ್ಳಲಿ, ಜನನೆಯ ಸಲುವಾಗಿ ನನ್ನ ಮಗ ಹೋಗಿದ್ದಾನೆ, ಇನ್ನು 4 ಇದ್ದಾರಲ್ಲ, ಅವರಾದರೂ ಒಬ್ಬ ವೈರಿಗಳನ್ನಾದರೂ ಕೆಣಕಬಹುದು ಅಂದು ಕೂಡ ಸ್ವಲ್ಪ ಹೊತ್ತು ಕೂಡ ಆಗಿಲ್ಲ, ಎರಡನೇ ಮಗನ ಪ್ರಾಣ ಬಿದ್ದಿದೆ ಎಂದು ಹೇಳಿದ. ಹೋಟೆಲ್ ಚನ್ನನ ಮಾತು ಕೇಳಿ ಬೀರಪ್ಪ ಬೆಚ್ಚನೆ ಬೆರಗಾದ. ಈ ನನ್ನ ಮಕ್ಕಳ ರಕ್ತದ ಓಕುಳಿ ತಾಯಿ ನೋಡ್ತಾ ಇದ್ದಾಳೋ ಇಲ್ಲೋ ಎಂದಾಗ ನಗ್ತಾನೆ ನಗ್ತಾನೆ, ಈ ನಗು ಆಕಾಶ ಮುಟ್ಟುವ ಹಾಗೆ ನಗ್ತಾನೆ. ಇನ್ನೂ ನನಗೆ 3 ಮಕ್ಕಳು, ಎಲ್ಲರೂ ಹೋಗಲಿ, ಜನನಪಾದ ಸೇರಲಿ, ಇನ್ನು ಮುಂದೆ ಅವರ ನನ್ನ ಮಕ್ಕಳಲ್ಲ, ಆ ತಾಯಿಯ ಮಕ್ಕಳು, ಅವಳಲ್ಲಿಯಾದರೂ ಅವರಿಗೆ ಸಂತೋಷ ಸಿಗಲಿ ಎಂದ. ರಣರಂಗದಲ್ಲಿ ತಮ್ಮಂದಿರು ಏನೂ ತಿಳಿಯದ ಮಂಕ ಜಂಬಣ್ಣನನ್ನು ಕಳಿಸ್ತಾ ಇದ್ದರೆ, ಪಾಪ ಏನು ಗೊತ್ತಿಲ್ಲ, ದೇವಿ ಕಾಣ್ತಾಳೆ ಅಂತ ಹೇಳಿ ನಾನು ನನ್ನ ತಾಯಿನ ನೋಡಬೇಕು. ನನಗಂತೂ ನನ್ನ ಅಡದ ತಾಯಿಯನ್ನು ನೋಡಭಾಗ್ಯ ಸಿಗಲಿಲ್ಲ, ಈ ತಾಯಿಯನ್ನಾದರೂ ನೋಡೋಣ ಅಂತೇಳಿ ರಣರಂಗ ನುಗ್ಗಬೇಕೆನ್ನುವಷ್ಟರಲ್ಲಿ ಗುಂಡು ಬಂದು ಎದೆಗೆ ತಾಕಿದಾಗ ತಮ್ಮಂದಿರಿಗೆ ಹೇಳ್ತಾನೆ, ನೋಡು, ನೀವು ಒಂದು ವೇಳೆ ಉಳಿದರೆ ಅಪ್ಪನಿಗೆ ಹೋಗಿ ಹೇಳಿ,

ನಾನು ದೇವಿನ ಕಂಡಿದ್ದೇನೆ. ಕಾರ್ಗಿಲ್ ಜಾತ್ರೆ ಬಹಳ ವೈಭವದ ಜಾತ್ರೆ. ಇಂಥ ಜಾತ್ರೆಗೆ ನನ್ನನ್ನು ಕಳಿಸಿದ್ದೀಯಲ್ಲಪ್ಪ, ನಾನು ಪುಣ್ಯವಂತ ಎಂದ ಮಂಕ. ಪ್ರಾಣ ಬಿಡ್ತಾನೆ. ತಮ್ಮಂದಿರ ದುಃಖ ಮುಗಿಲು ಮುಟ್ಟಿತ್ತು. ಕೊನೆಗೂ ಇವರಿಬ್ಬರಲ್ಲಿ ಪ್ರಾಣ ಕೂಡ ಹೋಗಿಬಿಡ್ತು. ಈ ಸುದ್ದಿ ಬೀರಪ್ಪನಿಗೆ ಮುಟ್ಟಿಸೋರು ಯಾರೂ ಇಲ್ಲ. ಈಗಾದರೂ ಮಾಡಿ ಸುದ್ದಿ ಬೀರಪ್ಪನ ಹತ್ತಿರ ಹೋಯಿತು. ಬೀರಪ್ಪಗಲ್ಲದೆ ಊರಿಗೆ ಊರೇ ಬೆಚ್ಚಿ ಬಿತ್ತು. ಮತ್ತೆ ಊರಿನ ಸುದ್ದಿ ಕೂಡ ಬೇರೆ ಊರಿಗೆ ಗೊತ್ತಾಯಿತು. ಆದರೆ ಬೀರಪ್ಪ ಕೊನೆಗೆ ಕಣ್ಣೀರಾಕಿದ. ಮಕ್ಕಳು ಸತ್ತಿದ್ದಾರಂತೆ ಕಣ್ಣೀರಾಕಲಿಲ್ಲ. ನನ್ನ ಮಕ್ಕಳು ಒಬ್ಬ ವೈರಿಗಳನ್ನು ಕೊಲ್ಲದೆ ಮಾತಿಯನ್ನು ಕಂಡರಲ್ಲ, ಅದಕ್ಕೆ ನಾನು ಕಣ್ಣೀರಾಕಿದೆ. ಇನ್ನಾವುದಕ್ಕೂ ಕಣ್ಣೀರಾಕಿಲ್ಲ. ಇದೆಲ್ಲ ಮರೆತು ಹೊರಗಡೆ ಹೋಗಿ ಬರೋಣ ಎಂದು ನಿರ್ಧಾರ ಮಾಡ್ತಾನೆ. ಆದರೆ ಹೊರಗಡೆ ಅಂದರೆ ಇವನಿಗೆ ಹೋಟೆಲ್ ಬಿಟ್ಟರೆ ಮನೆ, ಮನೆ ಬಿಟ್ಟರೆ ಹೊಲ ಇತ್ತು. ಆದರೂ ಎಲ್ಲ ಹೋಯಿತು. ಈಗ ಹೋಟೆಲ್ ಅವನಿಗೆ ಉದ್ಯಾನವನ ಆಗಿತ್ತು. ಒಬ್ಬನೇ ಇವನಿಗೆ ಗೆಳೆಯ ಆಗಿದ್ದ ಚನ್ನನ ಹತ್ತಿರ ಕೊನೆ ಮಾತಾಡಿ ಬರೋಣ ಅಂತ ಹೋಗ್ತಾನೆ. ಚನ್ನ ಈತನ ಕತೆ ಕೇಳಿ ತಲ್ಲಣಗೊಂಡಿರ್ತಾನೆ. ಅವನು ಬೀರಪ್ಪ ಬರೋದು ನೋಡಿ ಅವನಿಗೂ ಕಣ್ಣೀರು ನಿಲ್ಲುವುದಿಲ್ಲ. ದಳ ದಳ ಅಂತ ಹೇಳ್ತೇವೆ. ಯಾಕೆ ಕಳ್ತೀಯ ಚನ್ನ, ನನ್ನ ಮಕ್ಕಳು ಎಲ್ಲಿಗೆ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಯಾಕೆ ಕಳ್ತೀಯ, ಯಾಕೆ ಕಳ್ತೀಯ ಅಂದಾಗ, ಚನ್ನ ನಿನಗೆ ಸ್ವಲ್ಪವಾದರೂ ದುಃಖ ಅನಿಸುವುದಿಲ್ವಾ ಅಂತ ಬೀರಪ್ಪನನ್ನು ಕೇಳಿದ. ಬೀರಪ್ಪ ಹೇಳ್ತಾನೆ, ದುಃಖ ಯಾಕೆ, ನಾನು ಅಲ್ಲಿಗೆ ಹೊರಟಿನಂತ ಹೇಳಕ್ಕೆ ಬಂದೀನಿ. ಅದನ್ನು ಹೇಳೋಕ್ಕೆ ಮುಂಚೆ ಕೊನೆಗೆ ನಿನ್ನ ಹತ್ರ ಒಂದೆರಡು ಮಾತಾಡೋಣ ಅಂತ ಬಂದೆ. ಚನ್ನ ಗಾಬರಿಯಾಗಿ ಎಂಥ ಮಾತಾಡ್ತೀಯಲ್ಲಪ್ಪ, ಅಂಥದ್ದೇನಾಗಿದೆ, ಗಟ್ಟಿ ಮನಸ್ಸು ಮಾಡು, ನಾನಿಲ್ವ ನಿನಗೆ, ಆ ಮಾತು ಇನ್ನೊಂದು ಸಾರಿ ಆಡಬೇಡ ಎಂದ ಚನ್ನ.

0: ಇದುವರೆಗೂ ಅಮರೇಶ್ ಗಿಣಿವಾರ್ ಅವರಿಂದ ಗಾಂಧಿ ಪ್ರಭಾವ ಸಣ್ಣ ಕತೆ ಕೇಳಿದ್ರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಚಿದಾನಂದ ಮೂರ್ತಿ ಅವರಿಂದ ದಾಸರ ಪದಗಳನ್ನು ಕೇಳಿ.

ಇದುವರೆಗೂ ಚಿದಾನಂದ ಮೂರ್ತಿ ಅವರಿಂದ ದಾಸರ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಪ್ರಕಟಣೆಗಳಿವೆ. 6:15 ಭಾವಗೀತೆಗಳನ್ನು ಆಲಿಸುವಿರಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿಯಲ್ಲಿ ಸೋಲಾರ್ ಶಕ್ತಿಯ ಬಳಕೆ ಕುರಿತು ತಜ್ಞರಾದ ಡಾಕ್ಟರ್ ವಿಜಯಕುಮಾರ್ ಪಲ್ಲೈದ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ ಇಂದಿನ ಕೃಷಿರಂಗದಲ್ಲಿ. 7:20 ಜನಪದ ಸಂಗೀತದಲ್ಲಿ ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಗ್ರಾಮದ ಶಿವನ್ಗೌಡ ಮಾಲಿ ಪಾಟೀಲ್ ಮತ್ತು ಸಂಗಡಿಗರಿಂದ ತತ್ವ ಪದಗಳಿವೆ. ಇನ್ನು 7:45 ಚಿತ್ರಗೀತೆಗಳು. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುವವರು ವೆಂಕಟೇಶ್ ಬೇವಿನ ಬೆಂಚಿ ಮತ್ತು ರಮಾ ಕುಲಕರ್ಣಿ. 8:30 ಜನಪದ ಸಂಗೀತ. ರಾಯಚೂರು ತಾಲೂಕಿನ ಯಾಪಲ್ದಿನಿ ಗ್ರಾಮದ ಕುರುಮಣ್ಣ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳಿವೆ. 9:15 ಭಾವಗೀತೆಗಳು. 9:30 ಶ್ರೀಕೃಷ್ಣ ಅನುಸಂಧಾನ ದೊಡ್ಡಾಟ. ಪ್ರಸ್ತುತಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಸಣ್ಣ ಹುಸೇನ್ ಸಾಬ್ ಕೋಳೂರು ಮತ್ತು ಸಂಗಡಿಗರು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ವಾದನದ ಧ್ವನಿ ಮುದ್ರಿಕೆ. 10:30 ಹಿಂದಿ ಚಿತ್ರಗೀತೆಗಳಿವೆ. ಇವಿಷ್ಟು ನಿಲಯದಿಂದ ಈ ಸಂಜೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು.

ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆ ಕಾರ್ಯಕ್ರಮ ವಿವರಣೆ, 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ದೇಶಭಕ್ತಿಗೀತೆ ಸಿದ್ದರಾಮ್ ಜಂಬಲ್ದಿನ್ನಿ ಅವರ ರಚನೆ ವೃಂದಗಾನದಲ್ಲಿ 6:35 ಬಿತ್ತರವಾಗುವುದು. 8:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ. 8:45 ಜನಪದ ಗೀತೆಗಳು 10:00 ಭೀಮಮ್ಮ ಮತ್ತು ತಂಡದವರಿಂದ ಸಂಪ್ರದಾಯದ ಪದಗಳಿವೆ. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ, ಓದುವವರು ಅನಿತಾ. 7:45 ಚಿತ್ರಗೀತೆಗಳು, 8:30 ವಚನಗಾಯನ, 9:00

ಗಂಟೆಯ ಪ್ರಕಟಣೆಗಳು, 9:05 ಭಾವಗೀತೆಗಳಿವೆ, 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಲಯದ ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಆಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಸೀಳು ತುಟಿ ಅಂಗಳು ಕುರಿತು ಡಾಕ್ಟರ್ ಗಿರೀಶ ಕೆ ಎಸ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಪ್ರಗತಿ ಚಕ್ರ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ. ವಿಷಯ ಪಿಎಂ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಈ ಮೂರೂ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿವೆ. ಇನ್ನು 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರ್ ನಾರಾಯಣ. 2:40 ಹಿಂದಿ ಪಾಠವಿದೆ. 3:00-5:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರುತ್ತವೆ. ಇನ್ನು ನಿಲಯದ ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಮೊಬೈಲ್ ಬಳಕೆ ನಿಯಂತ್ರಣ ಮಾಡೋದು ಹೇಗೆ. ಇನ್ನು 6:10 ಪ್ರಕಟಣೆಗಳು, 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹ ಮತ್ತು ರೆಟಿನೋತ್ಪತ್ತಿ ಕುರಿತು ರಾಯಚೂರಿನ ಪೂಜಾರಿ ಕಣ್ಣಿನ ಆಸ್ಪತ್ರೆಯ ರೆಟಿನಾ ತಜ್ಞರಾದ ಡಾಕ್ಟರ್ ನಂದಾ ಪೂಜಾರಿ ಅವರೊಂದಿಗೆ ಸಂದರ್ಶನ ಇದೆ. ಸಂದರ್ಶಿಸುವವರು ವೆಂಕಟೇಶ್ ಬೇವಿನ್ ಬೆಂಚಿ. 6:51 ಕೃಷಿರಂಗ, ರೈತರ ಕಾರ್ಯಕ್ರಮ, ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ, 9:15 ಭಾವಗೀತೆಗಳು, 9:30 ನಾಟಕ ವಿಷ ಕನ್ಯೆ, ನಿರ್ದೇಶನ ವೀಮಾ ಜಗದೀಶ್ ಮತ್ತು ಶಂಕರ್ ಎಸ್ ಭಟ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕೆ ವಿ ನಾರಾಯಣ ಸ್ವಾಮಿ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆ. 10:30 ಕನ್ನಡ ಚಿತ್ರಗೀತೆಗಳಿವೆ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: $76 billion, registering a positive growth of over 26% as compared to the same month last year. India's largest global textile event, Bharat Tex 2026, will begin tomorrow at Bharat Mandapam in New Delhi. The four-day event will showcase India's growing global leadership in textiles, fashion, sustainability, technology, innovation, investment, and international trade. It will bring together manufacturers, exporters, global buyers, investors, policymakers, international delegations, artisans, startups, and technology providers. The mortal remains of the 15 Indian tourists who lost their lives in the boat capsize incident near Phu Quoc Island in Vietnam will be repatriated from Ho Chi Minh City to India today by Vietnam Airlines flight. The Indian Embassy in Vietnam, in a social media post, said the flight is scheduled to depart from Ho Chi Minh City at 6 p.m. local time and is expected to arrive at Mumbai's Chhatrapati Shivaji Maharaj International Airport at 9:35 p.m. Indian Standard Time. Iran's Islamic Revolutionary Guard Corps, IRGC, has claimed responsibility for missile and drone strikes on U.S. military bases in Jordan, Bahrain, and Kuwait as part of its ongoing Eye for an Eye operation. The attacks were described as retaliation for recent U.S. strikes on Iranian military targets. According to Iran's state news agency, the operation targeted the Prince Hassan Air Base in Jordan, Sheikh Isa Air Base in Bahrain, and Ali Al Salem and Ahmed Al Jaber Air Bases in Kuwait. And benchmark domestic equity indices ended with minor gains today, reflecting a subdued trading session. The Sensex edged up 47 points to close at 77,616. Nifty added 4 points to settle at 24,211. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10 ಆಗಿದೆ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಪ್ರಕಟಣೆಗಳನ್ನ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
4: 8700014242.
1: ಈಗ ಕೆಲವು ಹೇಳಿಕೆಗಳನ್ನು ಕೇಳಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನುಡಿ ಮುತ್ತುಗಳು ಹೀಗಿವೆ. ಗಾಳಿ ನೀರಿಗೆ ಜಾತಿ ಮತವಿಲ್ಲ, ಹಾಗೆಯೇ ನಮ್ಮೆಲ್ಲರ ಆತ್ಮ ಯಾವ ಕುಲಕ್ಕೂ ಸೇರಿಲ್ಲ. ಮಾನವ ಕುಲ ಒಂದೇ, ಅದೇ ವಿಶ್ವ ಸಮಾಜ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಿ ಸಾಮಾಜಿಕ ಪರಿವರ್ತನೆಗೆ ದಾರಿ ಮಾಡಿಕೊಡುತ್ತದೆ. ದೈವ ಸೃಷ್ಟಿಯಲ್ಲಿ ಮಾನವರೆಲ್ಲ ಒಂದೇ. ಸ್ಪೃಶ್ಯ ಅಸ್ಪೃಶ್ಯ ಎಂಬುದು ಮಾನವ ನಿರ್ಮಿತ ಭೇದ ಭಾವ. ಅದನ್ನು ತೊಡೆದು ಹಾಕಲು ಬೇಕಾದುದು ಮಾನವೀಯ ಅನುಕಂಪ ಮತ್ತು ಔದಾರ್ಯ ಎನ್ನುತ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್.

ವೈರಿ ಶತ್ರುವನ್ನು ಕೊಲ್ಲಬೇಕಾದರೆ ಅವನ ತಲೆಯನ್ನು ತೆಗೆಯಬೇಕಾದ ಅವಶ್ಯಕತೆ ಇಲ್ಲ. ಬದಲಿಗೆ ನಮ್ಮ ತಲೆ

ಡಾಕ್ಟರ್ ರಾಜ್ಕುಮಾರ್ ಅವರು ಹೀಗೆ ಹೇಳ್ತಾರೆ, ಇಂದು ಇರಲಾರದ್ದು ನಾಳೆ ಇರಬಹುದು, ಇರಲಾರದ್ದನ್ನು ಕಂಡು ಚಿಂತಿಸದೆ ಜೀವನ ಸಾಗಿಸುವುದೇ ಉತ್ತಮ ಮಾರ್ಗ.

ಗೌತಮ ಬುದ್ಧ ಹೀಗೆ ಹೇಳ್ತಾರೆ, ಶಾಂತಿ ಸಂತೋಷವನ್ನುಂಟು ಮಾಡುವ ಕೇವಲ ಒಂದೇ ಒಂದು ಮಾತು ಅತ್ಯಂತ ಶ್ರೇಷ್ಠ. ಪ್ರಾಪ್ತಿಗಿಂತಲೂ ಪ್ರಯತ್ನದ ಆನಂದ ಹೆಚ್ಚಿನದು ಅನ್ನುತ್ತಾರೆ ವಿನೋಬ ಭಾವೆ. ಇದುವರೆಗೂ ಕೆಲವು ಉಕ್ತಿಗಳನ್ನು ಕೇಳಿದ್ರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು.
1: ಮೈಸೂರು ಸ್ಯಾಂಡಲ್ ಸೋಪ್.
0: ಈಗ ಭಾವಗೀತೆಗಳು. ಮೊದಲಿಗೆ ಈ ಪ್ರಕಟಣೆ.
2: ಮೈಸೂರು ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್.
0: ಭಾವಗೀತೆಗಳಲ್ಲಿ ಮೊದಲಿಗೆ ಕೇಳಿ ದರಾ ಬೇಂದ್ರೆ ಅವರ ರಚನೆ, ಪಿ ಕಳಿಂಗರಾವ್ ಅವರ ಧ್ವನಿಯಲ್ಲಿ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕುವೆಂಪು ಅವರ ರಚನೆಯ ಭಾವಗೀತೆಯನ್ನು ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಇಲ್ಲಿಗೆ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ.
1: ಜಿಲ್ಲಾ ವಾರ್ತಾ ಪತ್ರ.
2: ಆಕಾಶವಾಣಿ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಧಾರವಾಡ ಜಿಲ್ಲೆ ವಾರ್ತಾಪತ್ರ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಜಿಲ್ಲೆಯಲ್ಲಿ ಪ್ರಗತಿಯಲ್ಲಿದೆ. ಕಳೆದ ಶನಿವಾರ 11ನೇ ತಾರೀಖಿನವರೆಗೆ 13,87,063 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಮತದಾರರ ಎನ್ಯುಮರೇಷನ್ 85.52% ಗುರಿ ಸಾಧಿಸಲಾಗಿದೆ. ಇಲ್ಲಿಯವರೆಗೆ 151,231 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ವಿಧಾನ ಪರಿಷತ್ ಶಾಸಕ FH ಜಕ್ಕಪ್ಪನವರ್ ಅವರ ಮನೆಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ June 29 ಜಿಲ್ಲೆಯ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಅರ್ಜಿಗಳನ್ನು ವಿತರಿಸಿ ಸಮರ್ಪಕ ಮಾಹಿತಿ ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಿಸುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದೆ. ರೈತರು ತಮ್ಮ ಬೆಳೆಗಳನ್ನು ತಾವೇ ಸ್ವತಃ ಛಾಯಾಚಿತ್ರ ಸಮೇತ ಸಮೀಕ್ಷೆ ಕೈಗೊಳ್ಳಬಹುದಾಗಿದೆ. ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಬಿಡುಗಡೆಯಾಗಿದ್ದು, ಕೃಷಿಕರು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆ ಆನ್ಲೈನ್ ಅಪ್ಡೇಟ್ ಮಾಡಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ 2,63,000 ಹೆಕ್ಟರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದ್ದು 93% ಗುರಿ ಸಾಧನೆಯಾಗಿದೆ ಎಂದು ಅವರು ಹೇಳಿದರು. ಆಯುಷ್ ಇಲಾಖೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಆರ್ಎನ್ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿತ್ತು. ಯೋಗಪಟು ಜಗದೀಶ್ ಮಳಗಿ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿ ಜಯಂತಿ ಅವರ ಮಾರ್ಗದರ್ಶನದಲ್ಲಿ 100 24 ಸರಳ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಯೋಗ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಬಲ್ಲ ಔಷಧಿಯಾಗಿದ್ದು, ದೈನಂದಿನ ಜೀವನದಲ್ಲಿ ಯೋಗಾಭ್ಯಾಸ ನಮ್ಮನ್ನು ಸುದೃಢಗೊಳಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ಒಣತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರಿನ ಮಹಾನಗರ ಪಾಲಿಕೆಯ ಒಣತ್ಯಾಜ್ಯ ಸಂಸ್ಕರಣ ಹಾಗೂ ಇದ್ದಿಲು ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದರು. ಈಗ ರಾಯಚೂರು ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 5,72,000 ಹೆಕ್ಟರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು, ಆ ಪೈಕಿ 2,44,865 ಹೆಕ್ಟರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದೆ. 1,57,000 ಹೆಕ್ಟರ್ನಲ್ಲಿ ಹತ್ತಿ, 65,400 ಹೆಕ್ಟರ್ನಲ್ಲಿ ತೊಗರಿ, 12,600 ಹೆಕ್ಟರ್ನಲ್ಲಿ ಸೂರ್ಯಕಾಂತಿ, 4,800 ಹೆಕ್ಟರ್ನಲ್ಲಿ ಸಜ್ಜೆ, 2,600 ಹೆಕ್ಟರ್ನಲ್ಲಿ ಭತ್ತ ಬಿತ್ತನೆಯಾಗಿದೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ಜಿಲ್ಲೆಯ ಒಟ್ಟು 5,038 ಜನ ರೈತರು ಹೆಸರು ನೋಂದಾಯಿಸಿದ್ದಾರೆ. ಪ್ರಸಕ್ತ ಮುಂಗಾರು ಹಂಗಾಮಿಗೆ 2,55,173 ಮೆಟ್ರಿಕ್ ಟನ್ ರಸಗೊಬ್ಬರದ ಬೇಡಿಕೆ ಇದೆ. ಈವರೆಗೆ ಬೇಡಿಕೆಗೆ ಅನುಗುಣವಾಗಿ 1,61,854 ಮೆಟ್ರಿಕ್ ಟನ್ ರಸಗೊಬ್ಬರ ರೈತರಿಗೆ ಪೂರೈಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಜಿಲ್ಲೆಯ 2,35,035 ಜನ ರೈತ ಫಲಾನುಭವಿಗಳ ಖಾತೆಗೆ 853,41,00,000 ರೂಪಾಯಿ ನೇರವಾಗಿ ಜಮೆಯಾಗಿದೆ. ಇದುವರೆಗೆ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಅಕ್ಷಯ್ ಕುಮಾರ್ ದೊಡ್ಡಮನಿ ಹಾಗೂ ವಿಶ್ವನಾಥ್ ರಾಯಚೂರು. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗೊಂದು ಪ್ರಕಟಣೆ.
3: ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
4: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
3: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜ್ ಕಾಣ್ತಾ ಇರುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
4: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
5: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
4: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
5: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನೂ ಸಂಪೂರ್ಣ ಉಳಿತಾಯ.
4: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
5: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
4: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
5: ಡಿಟಿಎಚ್ ಪ್ರಸಾರ ಸೇವೆ,
4: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
6: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
7: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
6: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
7: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
6: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
7: 8700 01 4242.
0: ಪ್ರಕಟಣೆಗಳನ್ನು ಕೇಳಿದ್ರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 6:37 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳಿವೆ. 6:40 ಪ್ರದೇಶ ಸಮಾಚಾರ.
8: ಓ ಲವ್ಲಿ, ವೆಲ್ ಡನ್. ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ. ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
9: ಆರ್ಬಿಐ ಹೇಳುತ್ತೆ,
8: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
10: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ

0: ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
2: ಮಹಿಳೆ ಜೀವನದ ನಿರೂಪಕಿ.
3: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
4: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
5: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.
6: ಮನೆಯನ್ನು ಮಾಡದೆಯೂ ಬೆಳಗುವ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇದೇ 15ರಂದು ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು ನದಿ ನೀರಿನ ಹೋರಾಟದ ರೂಪರೇಷೆ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಯ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕಾವೇರಿ ವಿಚಾರದಲ್ಲಿ ರೈತರಿಗೂ ನೆರವಾಗಬೇಕು, ಕುಡಿಯುವ ನೀರನ್ನು ಪೂರೈಸಬೇಕು, ಜೊತೆಗೆ ತಮಿಳುನಾಡು ಪಾಲಿನ ನೀರು ಹರಿಸುವ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಆಗಸ್ಟ್ 6ರಿಂದ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಮುಂದೆ ತಿರುಪತಿಯಲ್ಲಿ ನಡೆಯುವ ಮೊದಲ ಆರತಿಯಲ್ಲಿ ರಾಜ್ಯದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗವಹಿಸಬಹುದು. ತಿರುಪತಿ ದೇವಾಲಯದ ಮಾರ್ಗಸೂಚಿಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಇಂದು ರಾಮನಗರ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ಜೂನ್ನಲ್ಲಿ ತಮಿಳುನಾಡಿಗೆ ನಿರ್ದಿಷ್ಟ ಪ್ರಮಾಣದ ನೀರು ಹರಿಸಬೇಕೆಂಬ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಮತ್ತು ರೈತರ ಬೆಳೆಗಳಿಗೆ ನೀರಿನ ಅಭಾವವಿರುವುದರಿಂದ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ ಎಂದು ತಿಳಿಸಿದ್ದಾರೆ.
1: ಜುಲೈಯಲ್ಲಿ ಮಳೆಗಳು ಚೆನ್ನಾಗಿ ಬಂದಿದ್ರೆ ಕೆರೆಗಳು ತುಂಬಿರೋದು, ಜುಲೈಯಲ್ಲಿ ಮಳೆಗಳಾಗಿಲ್ಲ, ಅಂದರೆ ಕೆರೆಗಳಿಗೂ ಕೂಡ ನೀರು ಬಂದಿಲ್ಲ. ನೋಡೋಣ, ಮುಂದಿನ ತಿಂಗಳು ಜುಲೈ ಆಗಸ್ಟಲ್ಲಿ ಹೆಚ್ಚು ಮಳೆಗಳು ಬಂದು ಕೆರೆಗಳು ತುಂಬಿಕೊಂಡ್ರೆ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಲಾಸ್ಟ್ ಟೈಮು ಕೂಡ ಮೀಟಿಂಗ್ ಮಾಡಿದಾಗ ನಮ್ಮ ಡ್ಯಾಮ್ಸಲ್ಲಿ ಎಷ್ಟು ನೀರಿದೆ ಮತ್ತು ಕುಡಿಯೋ ನೀರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅವರೇನು ಮಾಡಿದ್ರು, ಮುಂದಿನ ತಿಂಗಳಿಗೆ ಮೀಟಿಂಗ್ ಮುಂದಕ್ಕೆ ಹಾಕಿದ್ರು. ನಾಳಿದ್ದು ಮೀಟಿಂಗ್ ಇದೆ, ಅಲ್ಲಿವರೆಗೂ ಇದು ಹೆಚ್ಚು ಮಾತಾಡದೇ ಇರೋದು ಸೂಕ್ತ.
0: ಜುಲೈ ತಿಂಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ವಾಡಿಕೆ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾಗಿದ್ದು ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಹಾಗೂ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್

0: ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನ ಗಳಿಸಿದ್ದು, ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಹಾಗೂ ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಗುಣಮಟ್ಟದ ಶೈಕ್ಷಣಿಕ ಮೂಲಸೌಕರ್ಯಗಳ ನಿರ್ಮಾಣವು ಜ್ಞಾನ, ಸಂಶೋಧನೆ, ನಾವೀನ್ಯತೆ ಹಾಗೂ ರಾಷ್ಟ್ರ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಜ್ಞಾನಸಿರಿ ಕ್ಯಾಂಪಸ್ನ ಬಿದರಕಟ್ಟೆಯಲ್ಲಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಭಿವೃದ್ಧಿ ಹೊಂದಿದ ಭಾರತ 2047 ಗುರಿ ಸಾಧನೆಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಪ್ಪತ್ತು ವರ್ಷಗಳಿಗೊಮ್ಮೆ ನಡೆಯುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ರಾಜ್ಯದಲ್ಲಿ ಸಮರ್ಪಕವಾಗಿ ನಡೆಯಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆದರೆ ರಾಜ್ಯ ಸರ್ಕಾರವು SIR ಪ್ರಕ್ರಿಯೆಯನ್ನೇ ಹೈಜಾಕ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. SIR ಮೂಲಕ ಅಲ್ಪಸಂಖ್ಯಾತರನ್ನ ಓಲೈಸಲು ಸರ್ಕಾರ ಮುಂದಾಗಿದೆ ಎಂದು ದೂರಿದ್ದಾರೆ. ಜನವರಿಯಿಂದ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡಿಲ್ಲ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ ಎಂದು ಟೀಕಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನವನ್ನು ಇನ್ನಷ್ಟು ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಸುವ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಬೀದರ್ ಜಿಲ್ಲೆಗೆ ಭೇಟಿ ನೀಡಿರುವ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಇಂದು ಬೀದರ್ ಕೋಟೆಯ ಮುಖ್ಯದ್ವಾರದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಅರ್ಹರು ಗಣತಿ ನಮೂನೆ ಪಡೆದು ಭರ್ತಿ ಮಾಡಿ ನೀಡುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಪ್ರಗತಿಯಲ್ಲಿದ್ದು, ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಗಣತಿ ನಮೂನೆಗಳನ್ನು ವಿತರಿಸುವ ಕಾರ್ಯಪ್ರಗತಿಯಲ್ಲಿದ್ದು, ಮತದಾರರು ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿದ ಗಣತಿ ನಮೂನೆಗಳನ್ನು ಮತಗಟ್ಟೆ ಅಧಿಕಾರಿಗಳಿಗೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಅವಧಿಗೆ ಮುನ್ನವೇ ಶೇಕಡ 100ರಷ್ಟು ಪ್ರಗತಿ ಸಾಧಿಸಿದ ಮತಗಟ್ಟೆ ಅಧಿಕಾರಿಗಳನ್ನು ವಿಜಯಪುರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಸನ್ಮಾನಿಸಲಾಯಿತು. ಮಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾ ಪ್ರಜೆಗಳ ವಿರುದ್ಧದ ಕಾರ್ಯಾಚರಣೆಯನ್ನ ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ನಗರದ ಊರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ ಶಂಕಿತ 8 ಮಂದಿ ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದು, ಈ ಪೈಕಿ 3 ಮಂದಿ ಬಾಂಗ್ಲಾ ಪ್ರಜೆಗಳೆನ್ನುವುದು ದೃಢಪಟ್ಟಿದೆ. ಉಳಿದವರ ವಿಳಾಸ ಪತ್ತೆ ಕಾರ್ಯ ನಡೆಯುತ್ತಿದೆ. 3 ದಿನಗಳ ಹಿಂದೆಯಷ್ಟೇ ಸೂರತ್ಕಲ್ ಠಾಣಾ ವ್ಯಾಪ್ತಿಯ ಮುಖ ಪ್ರದೇಶದಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ 8 ಮಂದಿ ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಬಂಧಿಸಿದ್ದರು. ಹಿರಿಯ ರಾಜಕಾರಣಿ ರಾಜ್ಯಸಭೆ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರ ಅಂತ್ಯಕ್ರಿಯೆ ಚಿತ್ರದುರ್ಗದಲ್ಲಿ ಇಂದು ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಸದ ಗೋವಿಂದ ಕಾರಜೋಳ ಸೇರಿದಂತೆ ಹಲವರು ಗಣ್ಯರು, ಮಠಾಧೀಶರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಮಧ್ಯೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹನುಮಂತಪ್ಪ ಅವರು ಚಿತ್ರದುರ್ಗ ಜಿಲ್ಲೆಯ ಕೃಷಿ ಮತ್ತು ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗಳಿಗಾಗಿ ದೊಡ್ಡ ಹೋರಾಟ ನಡೆಸಿದ್ದರು ಎಂದು ಗುಣಗಾನ ಮಾಡಿದ್ದರು. ಬೆಂಗಳೂರಿನಲ್ಲಿ ಮಳೆಗಾಲದಲ್ಲೂ ಬಿರುಬಿಸಿಲು

0: ಉಂಟಾಗಿದ್ದು ಜುಲೈ ತಿಂಗಳಲ್ಲೇ ಬೇಸಿಗೆಯ ಅನುಭವವಾಗುತ್ತಿದೆ. ಗರಿಷ್ಠ ಉಷ್ಣಾಂಶದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 31.1 ಡಿಗ್ರಿ, ಬೆಂಗಳೂರು ನಗರದಲ್ಲಿ 32 ಡಿಗ್ರಿ ಹಾಗೂ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ 32.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಹಾಗೂ ಮಲೆನಾಡು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಕ್ಷೀಣಿಸಿದ್ದು ಬಿಸಿಲಿನ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ. ಈ ಜಿಲ್ಲೆಗಳಲ್ಲಿ ಇಂದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲೂ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಹಾಗೂ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದಿರುವ ಹಿನ್ನೆಲೆಯಲ್ಲಿ ರೈತರು ಜಲಾಶಯಗಳ ನೀರನ್ನು ಅವಲಂಬಿಸಿ ಬಿತ್ತನೆ ಮಾಡದೆ ಮಳೆ ಆಧಾರಿತ ಹಾಗೂ ಕಡಿಮೆ ನೀರು ಅಗತ್ಯವಿರುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಮನವಿ ಮಾಡಿದ್ದಾರೆ. ಕೋಲಾರದಲ್ಲಿ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಪ್ರಸ್ತುತ ನಿಗದಿಪಡಿಸಿರುವ 130,000 ಮೆಟ್ರಿಕ್ ಟನ್ ಮಾವು ಖರೀದಿ ಮಿತಿಯನ್ನು ಹೆಚ್ಚಿಸುವಂತೆ ಹಾಗೂ ಸ್ಥಗಿತಗೊಂಡಿರುವ ರೈತರ ನೋಂದಣಿ ಪ್ರಕ್ರಿಯೆಯನ್ನು ಮರುಪ್ರಾರಂಭಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಬಗ್ಗೆ ಸಕಾರಾತ್ಮಕ ಆದೇಶ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ
1: ಹೋಗಿ.
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಆಕಾಶವಾಣಿ ಬೆಂಗಳೂರು.
5: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಕೃಷಿಯಲ್ಲಿ ಸೋಲಾರ್ ಶಕ್ತಿಯ ಬಳಕೆ ಕುರಿತು ತಜ್ಞರಾದ ಡಾಕ್ಟರ್ ವಿಜಯಕುಮಾರ್ ಪಲ್ಲೈದ್ ಅವರೊಂದಿಗೆ ಸಂದರ್ಶನ ಕೇಳಿ, ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ ಹಾಗೂ ಪೇಟೆ ಧಾರಣಿ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ.
6: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸೌರಶಕ್ತಿಯ ಬಳಕೆ ಯಾವ ನಿಟ್ಟಿನಲ್ಲಿ ಆಗ್ತಾ ಇದೆ, ಏನೇನು ಸಂಶೋಧನೆಗಳು ಆಗ್ತಾ ಇದ್ದಾವೆ, ಜೊತೆಗೆ ಸೌರಶಕ್ತಿಯಿಂದ ಯಾವ ರೀತಿ ನಮ್ಮ ರೈತರಿಗೆ ಉಪಯೋಗ ಇದೆ ಮುಂದಿನ ದಿನಗಳಲ್ಲಿ ಅಂತ, ಅಥವಾ ಯಾವ ರೀತಿ ಸೌರಶಕ್ತಿಗೆ ಕೃಷಿಯಲ್ಲಿ ಭವಿಷ್ಯ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ವಿಜಯಕುಮಾರ್ ಪಲ್ಲೆದವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ವಿಜಯಕುಮಾರ್ ಪಲ್ಲೆದವರೇ.
7: ನಮಸ್ಕಾರ ಸರ್.
6: ಹೇಳಿ, ಮೊದಲನೇದಾಗಿ ಇತ್ತೀಚೆಗೆ ಭಾಳಷ್ಟು ಪೆಟ್ರೋಲು ಡೀಸೆಲ್ಗಳು ಸಾಕಷ್ಟು ತುಟ್ಟಿ ಆಗ್ತಾ ಇದ್ದಾವೆ, ಜೊತೆಗೆ ಎಲೆಕ್ಟ್ರಿಸಿಟಿ ಅಥವಾ ಕರೆಂಟು ಸಹ ಸಾಕಷ್ಟು ದುಬಾರಿ ಆಗ್ತಾ ಇದೆ. ರೈತರಿಗೆ ಒಂದೊಂದು ವೇಳೆ ಕರೆಂಟು ಸರಿಯಾಗಿ ಸಿಗೋದಿಲ್ಲ, ಆಮೇಲೆ 4 ತಾಸು ಬಂತು 5 ತಾಸು ಅಂತ ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಈಗ ಈ ಒಂದು ಸೌರಶಕ್ತಿಗೆ ಬಂದರೆ ತಮ್ಮ ಒಂದು ಮಹಾವಿದ್ಯಾಲಯ ಸಾಕಷ್ಟು ಸಂಶೋಧನೆಯನ್ನು ಮಾಡ್ತಾ ಇದೆ, ಹಲವಾರು ತಂತ್ರಜ್ಞಾನಗಳನ್ನು ಬಿಡುಗಡೆಗೊಳಿಸಿದೆ, ಸೌರಶಕ್ತಿಯ ತಂತ್ರಜ್ಞಾನಗಳನ್ನು. ನಮ್ಮ ರೈತರಿಗೆ ಹೇಳಿ ಮೊದಲೇದಾಗಿ ಸೌರಶಕ್ತಿಯನ್ನು ಕೃಷಿಯಲ್ಲಿ ಎಲ್ಲೆಲ್ಲಿ ಬಳಸಲಿಕ್ಕೆ ಅವಕಾಶಗಳಿದ್ದಾವೆ?
7: ತಾವು ಹೇಳಿದ ಹಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ಶಕ್ತಿ ಮೂಲಗಳ ಕೊರತೆ ಬಹಳ ಇದೆ.
6: ಹೌದು,
7: ವಿದ್ಯುತ್ ಅಂತರೂ ಸಿಗೋದಿಲ್ಲ ಅವರಿಗೆ. ರೈತರಿಗೆ ವಿದ್ಯುತ್ ಲಭ್ಯತೆ ಕೇವಲ ಸಂಜೆ

0: ನಂತರ ತ್ರೀ ಫೇಸ್ ವಿದ್ಯುತ್ ಲಭ್ಯ ಸಿಗ್ತದೆ. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ದೊರೆಯುವಂತಹ ಹೇರಳವಾದ ಮತ್ತು ಉಚಿತವಾಗಿ ದೊರೆಯುವಂತಹ ಸೌರಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಾವು ಕೃಷಿಯಲ್ಲಿ ಯಾಕೆ ನಾವು ಬಳಕೆ ಮಾಡಿಕೊಂಡು ಅವುಗಳ ಬಗ್ಗೆ ಸಂಶೋಧನೆ ಮಾಡಿ ರೈತರಿಗೆ ಮುಟ್ಟಿಸಬಾರದು ಅನ್ನುವ ನಿಟ್ಟಿನಲ್ಲಿ ಈಗ ಸತತ ಒಂದು 5-6 ವರ್ಷದಿಂದ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇದರ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ನಾವು ಮಾಡಿ ಅಭಿವೃದ್ಧಿಪಡಿಸಿ ಅವುಗಳನ್ನು ಪ್ರತ್ಯಕ್ಷ ಕೂಡ ಮಾಡಿ ರೈತರಿಗೆ ತೋರಿಸಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಈ ಸೌರಶಕ್ತಿ ಚಾಲಿತ ಸಿಂಪರಣ ಯಂತ್ರಗಳನ್ನು ಮಾಡಿದ್ವಿ. ಅದು ವಿವಿಧ ಕ್ಯಾಟಗರಿ ಅಂತ ಹೇಳ್ತೀವಿ ನಾವು, ಅಂದ್ರೆ ಬೇರೆ ಬೇರೆ ರೈತರ ಹಿಡುವಳಿದಾರ ಆಧಾರದ ಮೇಲೆ ಸಣ್ಣ ರೈತರು, ಅತಿ ಸಣ್ಣ ರೈತರು ಮತ್ತು ದೊಡ್ಡ ರೈತರು, ಅವರಿಗೆ ಅನುಕೂಲ ತಕ್ಕಂಗೆ ವಿಧ ವಿಧವಾದಂತಹ ನಾವು ಸೌರಶಕ್ತಿ ಚಾಲಿತ ಸಿಂಪರಣ ಯಂತ್ರಗಳನ್ನು ನಾವು ಅಭಿವೃದ್ಧಿಪಡಿಸಿದ್ವಿ. ಈಗ ಸಣ್ಣ ರೈತರಿಗಾದ್ರೆ ಮೊದಲು ಈ ಸೋಲಾರ್ ಆಪರೇಟೆಡ್ ನ್ಯಾಪ್ಸಾಕ್ ಸ್ಪ್ರೇಯರ್ ಮಾಡಿದ್ವಿ. ಮೊದಲೇನಿತ್ತು, ನ್ಯಾಪ್ಸಾಕ್ ಸ್ಪ್ರೇಯರ್ ಬೆನ್ನಿಗೆ ಹಾಕೊಂಡು ಅವರು
1: ಕೈಯಿಂದ
0: ಹೊಡಿತಾ ಇದ್ರು. ತದನಂತರ ಒಂದಿಷ್ಟು ಇಂಜಿನ್ ಆಪರೇಟೆಡ್ ಬಂದ್ವು, ಅದೇ ನ್ಯಾಪ್ಸಾಕ್ ಸ್ಪ್ರೇಯರ್ ಬ್ಯಾಕ್ ಸೈಡ್ ಇಂಜಿನ್ ಹಾಕೊಂತಿದ್ರು, ಬಟ್ ಅದಕ್ಕೆ ಪೆಟ್ರೋಲ್ ಇಂಧನ ಬೇಕಾಗ್ತಿತ್ತು. ಆ ನಿಟ್ಟಿನಲ್ಲಿ ನಾವೇನ್ ಮಾಡಿದ್ವಿ, ಇವೆರಡನ್ನು ನಾವೇನು ಬದಲಾಯಿಸಿ ಸೌರಶಕ್ತಿಯನ್ನು ಬಳಸಿಕೊಂಡು ಸಿಂಪಡಣೆ ಮಾಡುವಂಥ ಒಂದು ಸಣ್ಣ ಸೋಲಾರ್ ನ್ಯಾಪ್ಸಾಕ್ ಸ್ಪ್ರೇಯರ್ ಅಭಿವೃದ್ಧಿಪಡಿಸಿ ಅದನ್ನು ರೈತರಿಗಾಗಿ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೀವಿ. ಸಾಕಷ್ಟು ರೈತರು ಕೂಡ ಕರ್ನಾಟಕ ರಾಜ್ಯದಂತಹ ವಿಶ್ವವಿದ್ಯಾಲಯಗಳು ಕೂಡ ಅವುಗಳನ್ನು ಖರೀದಿಸಿ ಹಲವಾರು ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಪ್ರಾತ್ಯಕ್ಷಿಕಗಳನ್ನು ಹಮ್ಮಿಕೊಂಡು ಈಗ ಆಲ್ರೆಡಿ ರೈತರಿಗೆ ಅದರ ಬಗ್ಗೆ ಬಹಳ ಮಾಹಿತಿ ಮುಟ್ಟಿದೆ. ಸಾಕಷ್ಟು ರೈತರು ಕೂಡ ಈಗ ಅದನ್ನು ಬಳಸ್ತಾ ಇದ್ದಾರೆ.
1: ಅಂದ್ರೆ ಒಳ್ಳೆಯ ರೀತಿ ಸಾಮರ್ಥ್ಯ ಇದೆ ಅಂದಂಗ ಸಿಂಪರಣ ಯಂತ್ರಗಳು, ಸೌರಶಕ್ತಿ ಸಿಂಪರಣ ಯಂತ್ರಗಳು ಒಳ್ಳೆಯ ಸಾಮರ್ಥ್ಯ.
0: ಯಾಕಂದ್ರೆ ಈ ಈ ರಂಟೆ ಕುಂಟೆ ಹೊಡೆಯೋದಿದೆಯಲ್ಲ, ಅದು ಶಕ್ತಿ ಬಹಳ
1: ಬೇಕಾಗ್ತದೆ. ಹೌದು,
0: ಬಟ್ ಈ ಸಿಂಪರಣ ಯಂತ್ರಕ್ಕೆ ಬೇಕಾದ ಶಕ್ತಿ ಏನಿದೆಯಲ್ಲ, ಅದು ಅಷ್ಟು ಟಾರ್ಕ್ ಓರಿಯಂಟೆಡ್ ಅಲ್ಲ. ನಾವು ಟಾರ್ಕ್ ಅಂತ ಹೇಳ್ತೀವಿ, ಈ ರಂಟೆ ಕುಂಟೆ ಅಂದ್ರೆ ನೆಲದಲ್ಲಿ ಒಳಗಡೆ ನೆಲವನ್ನು ಕತ್ತರಿಸಿ ಒಂದು ಫೀಟ್ ಒಳಗಡೆ ಮಣ್ಣನ್ನು ತೆಗೆದು ಹೊರಗೆ ಹಾಕಿ, ಈ ಶಕ್ತಿ ಬಹಳ ಬೇಕಾಗ್ತದೆ. ಬಟ್ ಸಿಂಪರಣ ಯಂತ್ರ ಚಲಿಸಬೇಕಾದ್ರೆ
1: ಶಕ್ತಿ
0: ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸೌರಶಕ್ತಿ ಬಳಕೆ ಒಂದು ಉತ್ತಮವಾದ ವಿಧಾನ ಅಂತ ನಾವು ಹೇಳ್ತೀವಿ.
1: ಈಗ ಅದರಲ್ಲಿ ತಾವು ಹೇಳಿದ್ರೆ ಸಣ್ಣ ರೈತರಿಗೆ, ದೊಡ್ಡ ರೈತರಿಗೆ ಮತ್ತು ಮಧ್ಯಮ ರೈತರಿಗೆ ಅಂತಕ್ಕಂಥ, ಈ ದೊಡ್ಡ ರೈತರಿಗೆ 40 ಎಕರೆ, 50 ಎಕರೆ, 100 ಎಕರೆ, 200 ಎಕರೆ ಇರ್ತವೆ.
0: ಹೌದು,
1: ಇದರಲ್ಲಿ ಸೌರಶಕ್ತಿ ಚಾಲಿತ ಯಾವ ಯಂತ್ರಗಳು ಅಭಿವೃದ್ಧಿ ಆಗಿದಾವ, ಹೇಗೆ ಇಲ್ಲ?
0: ಆ ನಿಟ್ಟಿನಲ್ಲಿ ನಾವು ತದನಂತರ ಬಂದ್ರೆ ಮೀಡಿಯಂ ಫಾರ್ಮರ್ಸ್, ಮಧ್ಯಮ ಗಾತ್ರದ ಹಿಡುವಳಿದಾರರ ರೈತರು ನೋಡಿದ್ರೆ ಒಂದು ಪುಷ್ ಪುಲ್ ಟೈಪ್ ಅಂತ ಸ್ಪ್ರೇಯರ್ ಮಾಡಿದ್ವಿ. ಅಂದ್ರೆ ಸಲೀಸಾಗಿ ಅದನ್ನ ಹೇಳ್ಕೊಂಡು ಹೋಗ್ಬಿಡ್ಬೋದು. ಅದು 4 ನಾಜಲ್ ಉಳ್ಳ ಸಿಂಪರಣ ಯಂತ್ರ ಆಗಿದ್ದು ಸೌರಶಕ್ತಿಯಿಂದ ಸಿಂಪರಣೆ ಆಗ್ತದೆ. ಅದು ಏನ್ ಮಾಡ್ಬೋದು, ನಾವು 1 ತಾಸಿಗೆ 1 ಎಕರೆಯಷ್ಟು ನಾವು ಸಿಂಪರಣೆ ಮಾಡ್ಬೋದು. ಅಂದ್ರೆ ದಿನದಲ್ಲಿ 1-5 ತಾಸು ಕೆಲಸ ಮಾಡಿದ್ರು ಕೂಡ ನಾವು 2-2.5 ಹೆಕ್ಟೇರ್ ನಷ್ಟು ಪ್ರದೇಶ, ಯಾರು ಮಧ್ಯಮ ಗಾತ್ರ 5-6 ಎಕರೆ ಭೂಮಿ ಹೊಂದಿರುವಂತ ರೈತರು ಇದಾರಲ್ಲ, ಅವ್ರಿಗೆ ಬಹಳ ಅನುಕೂಲಕರವಾಗುವಂತ ಒಂದು ಫುಲ್ ಪುಷ್ ಟೈಪ್ ಸ್ಪ್ರೇಯರ್ ಅಂತ ಅಭಿವೃದ್ಧಿಪಡಿಸಿದ್ವಿ. ತದನಂತರ ಸಿಂಪರಣೆ ಮಾಡ್ಬೇಕಾದ್ರೆ ನಾವು ನೋಡಿದ್ವಿ ಕೆಲವೊಂದು ರೈತರಾಗ್ಲಿ ಅಥವಾ ಸಿಂಪರಣೆ ಮಾಡುವ ಕೂಲಿ ಕಾರ್ಮಿಕನಾಗಲಿ ಆ ಔಷಧಿಗೆ ಅವರು ಎಕ್ಸ್ಪೋಸ್ ಆಗ್ತಾರೆ. ಅಂದ್ರೆ ಸಿಂಪರಣೆ ಮಾಡ್ಬೇಕಾದ್ರೆ ನಾವು ಅವರಿಗೆ ಮಾಸ್ಕ್ ಹಾಕೋಬೇಕು, ಗ್ಲೌಸ್ ಹಾಕೋಬೇಕು ಅಂತ ಹೇಳಿದ್ರು ಕೂಡ ಎಷ್ಟೋ ರೈತರಾಗ್ಲಿ ಕೂಲಿ ಕಾರ್ಮಿಕರಾಗ್ಲಿ ಅದನ್ನ ಹಾಕೊಳ್ಳೋದಿಲ್ಲ, ಅವರು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ. ಅಂತ ನಿಟ್ಟಿನಲ್ಲಿ ನಾವು ನೋಡಿದ್ವಿ ಎಷ್ಟೋ ಕೇಸಸ್, ಅವರು ಇಡೀ ದಿನ ಸಿಂಪರಣೆ ಮಾಡಿ ಬಂದ ನಂತರ ಅವರು ಉಸಿರಾಟ ತೊಂದರೆ ಆಗಿ ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಕೆಲವೊಂದು ಕೇಸಸ್ ಇದಾವೆ, ಕೆಲವೊಬ್ರು ಕೂಲಿ ಕಾರ್ಮಿಕರು ತೀರ್ಕೊಂಡು ಹೋಗಿದ್ದ ಕೇಸಸ್ ಇದಾವೆ. ಅಂತ ನಿಟ್ಟಿನಲ್ಲಿ ನಾವೇನ್ ಮಾಡಿದ್ವಿ, ಈ ನಮ್ಮ ಕೂಲಿ ಕಾರ್ಮಿಕ ಆಗಲಿ ಅಥವಾ ರೈತರಾಗಲಿ ಆ ಸಿಂಪರಣ ದ್ರಾವಣಕ್ಕೆ ಏನಂತೀವಿ ನಾವು, ಸಂಪರ್ಕ ಬರದ ಹಾಗೇನೆ ಔಷಧಿಯನ್ನು ಗಿಡಗಳಿಗೆ ಅಂದ್ರೆ ನಮ್ಮ ಕ್ರಾಪ್ನಲ್ಲಿ ಸಿಂಪರಣೆ ಮಾಡ್ಲಿಕ್ಕೆ ಅಂತೇಳಿ ಒಂದು ಸೋಲಾರ್ ಆಪರೇಟೆಡ್ ರಿಮೋಟ್ ಕಂಟ್ರೋಲ್ಡ್ ಸ್ಪ್ರೇಯರ್ ಮಾಡಿದ್ವಿ.
1: ರಿಮೋಟ್ನಿಂದ
0: ಚಾಲಿತ, ರೈತನಾಗ್ಲಿ ಅಥವಾ ಕೂಲಿ ಕಾರ್ಮಿಕಿಗೆ ಸ್ವಲ್ಪ ಸ್ಕಿಲ್ಡ್ ಸ್ವಲ್ಪ ಟ್ರೈನಿಂಗ್ ಕೊಟ್ಬಿಟ್ರೆ ಆ ರಿಮೋಟ್ ಚಾಲಿತ ಇದರಿಂದನೇ ನಿಮ್ಮ ಹೊಲದಲ್ಲಿ ಅದನ್ನ ಓಡಾಡಿಸ್ಬಿಟ್ಟು, ಈ ನಾವೇನು ಟಾಯ್ಸ್ ಓಡಾಡಿಸ್ತಿರ್ತೀವಲ್ಲ ಆತರ ಓಡಾಡಿಸ್ಬಿಟ್ಟು ನಾವು ಸಿಂಪರಣೆ ಮಾಡಿಬಿಡ್ಬೋದು. ಅದರಿಂದ ಅವನು ಕೂಲಿ ಕಾರ್ಮಿಕ ರೈತರಾಗಲಿ ಅದ್ರ ನೇರ ಸಂಪರ್ಕ ಬರದೇನೆ ಅವನ ಆರೋಗ್ಯದ ಮೇಲೆ ಪರಿಣಾಮ ಬೀರದೇನೆ ನಾವು ಸಿಂಪರಣೆ ಬೆಳಗ್ಗೆ ಸಿಂಪರಣೆ ಮಾಡ್ಬೋದು. ಅದು ಒಂದು ಹೊಸ ವಿನ್ಯಾಸ ಮಾಡಿದ್ದು, ಅದನ್ನ ಇನ್ನೂ 1-2 ತಿಂಗಳಲ್ಲಿ ನಾವು ಅದಕ್ಕೆ ಪೇಟೆಂಟ್ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರದಿಂದ ಪೇಟೆಂಟ್ ಕೂಡ ಪಡಿತಾ ಇದ್ದೀವಿ. ಇನ್ನೂ 1-2 ತಿಂಗಳಲ್ಲಿ ಪೇಟೆಂಟ್ ಬರುತ್ತೆ.
1: ಆಮೇಲೆ ಈಗ ಟ್ರ್ಯಾಕ್ಟರ್ ಚಾಲಿತ ಸಿಂಪರಣ ಯಂತ್ರಗಳು ಸೋಲಾರ್ ಆಧಾರಿತವಾಗಿದಾವ, ಹೇಗೆ?
0: ಇಲ್ಲ, ಆ ನಿಟ್ಟಿನಲ್ಲಿ

0: ಈ ಟ್ರ್ಯಾಕ್ಟರ್ ಚಾಲಿತ ಏನಿದವಲ್ಲ ಅವು ಟ್ರ್ಯಾಕ್ಟರ್ಗಳು ಹೆವಿ ವರ್ಕ್ ಅಂತ ಹೇಳ್ತೀವಿ ನಾವು, ಹೆಚ್ಚಿನ ಕೆಲಸಕ್ಕೆ ಬೇಕಾಗಂಥದ್ದು. ಫಾರ್ ಎಕ್ಸಾಂಪಲ್ ಮೊದಲು ಹೇಳಿದೆ ನಾನು ರಂಟೆ ಹೊಡೆಯೋದಾಗಲಿ ಅಥವಾ ನೀವು ಮೂರು ನಾಲ್ಕು ಬಾಟಮ್ ನೇಗಿಲು ಹಾಕೋದಾಗಲಿ ಅಂಥವಿದ್ದಾಗ ಯೂಶ್ವಲಿ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳಿದ್ದಾವೆ. ಬಟ್ ಆ ನಿಟ್ಟಿನಲ್ಲಿ ನಾವು ಇತ್ತೀಚೆಗೆ ಒಂದು ಪ್ರಯತ್ನ ಮಾಡಲಿಕ್ಕೆ ಒಂದು ಯೋಜನೆಯನ್ನು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ಅಂತ ಏನು ಹೇಳ್ತೀವಿ ನವದೆಹಲಿಯಲ್ಲಿ ಇರೋದು, ಅವರಿಗೆ ಒಂದು ಯೋಜನೆಯನ್ನು ನಮ್ಮ ವಿಭಾಗದ ವತಿಯಿಂದ ನಾವೀಗ ಆಲ್ರೆಡಿ ಸಲ್ಲಿಸಿದ್ದೇವೆ ಪ್ರಪೋಸಲ್. ಏನಂದ್ರೆ ಈ ಸಣ್ಣ ರೈತರಿಗೆ ಒಂದು 2 ಎಕರೆ 3 ಎಕರೆ ಇರೋಂಥ ರೈತರು ಅವರು ಈಗ ಟ್ರ್ಯಾಕ್ಟರ್ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ,
1: ಟ್ರ್ಯಾಕ್ಟರ್ ಚಾಲಿತ
0: ಅವರು ಅಷ್ಟು ಎಕನಾಮಿಕ್ ಆರ್ಥಿಕವಾಗಿ ಸಫಲರಿರೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಆ ಸಣ್ಣ ರೈತರಿಗಾಗಿ ಅವರ ನಾವು ಯಾಂತ್ರೀಕರಣ ಮಾಡೋದು ಅವ್ರ ಹೊಲ ಯಾಂತ್ರೀಕರಣ ಮಾಡೋಕ್ಕಾಗಿ ನಾವು ಸೋಲಾರ್ ಪವರ್ಡ್ ಪ್ರೈಮ್ ಮೂವರ್ ಅಂದ್ರೆ ಟ್ರ್ಯಾಕ್ಟರ್ ಬೇಡ,
1: ಟ್ರ್ಯಾಕ್ಟರ್
0: ತರನೇ ಒಂದು ಸೋಲಾರ್
1: ಯಂತ್ರ
0: ಸೋಲಾರ್
1: ಡೆವಲಪ್ ಮಾಡೋದು,
0: ಅದನ್ನ ಅಭಿವೃದ್ಧಿ ಮಾಡಿ ಅದಕ್ಕೆ ಈ ಸ್ಪ್ರೇಯರ್ಗಳನ್ನ ಸಿಂಪಡಣೆ ಯಂತ್ರಗಳನ್ನ ಅಟ್ಯಾಚ್ ಮಾಡಿ ಹಾಕೊಂಡು ಹೋಗೋದು ಅಥವಾ ಬಿತ್ತುವ ಕೂರಿಗೆ ಯಂತ್ರ
1: ಅಟ್ಯಾಚ್ ಮಾಡಿ ಕಲ್ಟಿವೇಟರ್
0: ಅಥವಾ ಕಲ್ಟಿವೇಟರ್ ಇಂಟರ್ ಕಲ್ಟಿವೇಷನ್ ಆತರ ಏನಾದ್ರೂ ಉಪಕರಣಗಳನ್ನ ಸಣ್ಣ ಉಪಕರಣಗಳನ್ನ ಎಳೆದು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಒಂದು ಯಂತ್ರ ಸೌರ ಚಾಲಿತ ಪ್ರೈಮ್ ಮೂವರ್ ಅಂತ ಹೇಳ್ತೀವಿ, ಅದನ್ನ ನಾವು ಅಭಿವೃದ್ಧಿಪಡಿಸಲಿಕ್ಕೆ ಮತ್ತು ಅದನ್ನು ವಿವಿಧ ಯಂತ್ರೋಪಕರಣಗಳನ್ನು ಚಲಿಸಿ ಅದನ್ನ ಅಭಿವೃದ್ಧಿಪಡಿಸಿ ಅದನ್ನ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ಲಿಕ್ಕೆ ಅಂತೇಳಿ ಒಂದು 3 ವರ್ಷದ ಯೋಜನೆ ಇಟ್ಟುಕೊಂಡು ಒಂದು ಪ್ರಾಜೆಕ್ಟ್ ಅನ್ನು ಯೋಜನೆ ಮಾಡಿದೀವಿ. ಸೌರ ಚಾಲಿತ ಟ್ರ್ಯಾಕ್ಟರ್ ತರನೇ ಇರುವಂತ ಒಂದು ಯಂತ್ರನೇ ಅಭಿವೃದ್ಧಿಪಡಿಸಬೇಕಂತ ನಾವು ಒಂದು ಯೋಜನೆ ಹಾಕೊಂಡಿದೀವಿ. ಅದೊಂದು ನೋಡೋಣ, ಇದು ಭಾರತ ಸರ್ಕಾರ ಏನಾದ್ರೂ ಅನುದಾನ ಕೊಟ್ಟರೆ ಅದನ್ನು ಮಾಡೋ ನಿಟ್ಟಿನೆಲ್ಲ ಹೆಜ್ಜೆ ಇಡ್ತಾ ಇದ್ದೀವಿ.
1: ಈಗ ಮಾರುಕಟ್ಟೆಯಲ್ಲಿ ಈಗಾಗಲೇ ಸೋಲಾರ್ ಸೌರಶಕ್ತಿ ಆಧಾರಿತ ಸಿಂಪರಣ ಯಂತ್ರಗಳು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ ಅಂತಿರ್ತಾವ ರೈತರಿಗೆ.
0: ಹೌದು,
1: ಉಪಯೋಗ ಮಾಡ್ಕೋಬಹುದು
0: ಮಾಡ್ಕೋಬಹುದು.
1: ಇನ್ನು ಮುಖ್ಯವಾದದ್ದು ಸೌರಶಕ್ತಿ ಆಧಾರಿತ ಪಂಪ್ಸೆಟ್ಗಳು ಅಲ್ಲಲ್ಲಲ್ಲೇ ಹಾಕ್ತಿದ್ದಾರೆ ರೈತರು, ಇದ್ರ ಬಗ್ಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತಿರ್ತಾವು, ಯಾವ ರೀತಿ ಇಲ್ಲಿ ಯೋಜನೆಗಳಿದಾವೆ ಸೌರಶಕ್ತಿ ಆಧಾರಿತ, ಎಷ್ಟು ರನ್ ಆಗ್ತಾ ಇದಾವೆ, ಎಫಿಷಿಯನ್ಸಿ ಹೇಗಿದೆ, ಜೊತೆಗೆ ರೈತರು ನಿಸ್ಸಂದೇಹವಾಗಿ ಸೌರಶಕ್ತಿ ಚಾಲಿತ ಏನು ಈ ಒಂದು ಪಂಪ್ಸೆಟ್ಗಳನ್ನು ಹಾಕೋಬಹುದು ಅಂತೀರ, ಹೇಗೆ
0: ಹಾಕೋಬಹುದು, ಅದು ಯಾವುದೋ ಸಂದೇಹ ಬೇಡ. ಈಗ ನಾವೇನು ಹೇಳ್ತೀವಿ ಅಂದ್ರೆ ಈಗ ಇರುವ ಪಂಪ್ಸೆಟ್ಗಳು ವಿದ್ಯುತ್ ಆಧಾರಿತ ಪಂಪ್ಸೆಟ್ಗಳು ಇರ್ತವೆ. ಆ ವಿದ್ಯುತ್ ಅದು ಜಲ ಸ್ಥಾವರದಿಂದ ಬಂದಿರಬಹುದು,
1: ಥರ್ಮಲ್ದಿಂದ
0: ಅಥವಾ ಥರ್ಮಲ್ ನಾವೇನು ಉಷ್ಣ ಸ್ಥಾವರಗಳು ಅಂತೀವಲ್ಲ ಅಲ್ಲಿಂದ ಬರಬಹುದು. ಕೊನೆಗೆ ನಮ್ಗೆ ಬರ್ತಾ ಇರೋದು ವಿದ್ಯುತ್ ಎಲೆಕ್ಟ್ರಿಸಿಟಿ. ಅದೇ ತರ ಮೂಲ ಇಲ್ಲಿ ಸೌರಶಕ್ತಿ ಚಾಲಿತ ಪಂಪ್ಸೆಟ್ ಅಂದ್ರೆ ಮೂಲ ಏನಿದೆ ಸೂರ್ಯನ ಕಿರಣಗಳಿಂದ
1: ಉತ್ಪಾದನೆಯಾಗಿ
0: ಸೌರ ಫಲಕಗಳಲ್ಲಿ ಸೋಲಾರ್ ಪ್ಯಾನಲ್ ಅನ್ನು ಅಂತೀವಿ, ಅದರಲ್ಲಿ ಕಿರಣಗಳನ್ನು ಹೀರ್ಕೊಂಡು ಅದರಲ್ಲಿ ಸೆಮಿಕಂಡಕ್ಟರ್ ಮಟೀರಿಯಲ್ ಅಂತ ಇರ್ತದೆ, ಆ ಕಿರಣಗಳ ಶಕ್ತಿಯನ್ನು ಹೀರ್ಕೊಂಡು ಅದನ್ನ ಎಲೆಕ್ಟ್ರಾನ್ಸ್ ಅನ್ನ ಎಕ್ಸೈಟ್ ಮಾಡಿಬಿಟ್ಟು ನಮಗೆ ವಿದ್ಯುತ್ ಉತ್ಪಾದನೆ ಮಾಡಿ ಕೊಡ್ತದೆ. ಅದು ವಿದ್ಯುತ್ ಸಿಕ್ಕ ಮೇಲೆ ಅದನ್ನ ನಾವು ಯಾವುದೇ ಕೆಲಸಕ್ಕಾದ್ರೂ ಬಳಸ್ಕೋಬಹುದು. ಇಲ್ಲ ನಾವು ಉಷ್ಣ ವಿದ್ಯುತ್ ಸ್ಥಾವರದಿಂದ ಬಂದಂತ ಎಲೆಕ್ಟ್ರಿಸಿಟಿ ಇದ್ರೆ ಮಾತ್ರ ಪಂಪ್ ಸೆಟ್ ಚಲಿಸಬಹುದು, ಇಲ್ಲ ಜಲವಿದ್ಯುತ್ ಸ್ಥಾವರದಿಂದ ಬಂದಂತ ವಿದ್ಯುತ್ ಇಂದ್ರೆ ಮಾತ್ರ ಪಂಪ್ ಸೆಟ್ ರನ್ ಮಾಡಬಹುದು ಅಂತ ಏನು ಇದೆ ಕಲ್ಪನೆ, ಅದು ಬೇಡ. ನಾವು ಸೌರಶಕ್ತಿಯಿಂದ ಏನು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅದರಿಂದ ಕೂಡ ನಾವು ಪಂಪ್ ಸೆಟ್ಗಳನ್ನ ಚಲಿಸಿ ನಾವು ನೀರನ್ನು ಎತ್ತಬಹುದು ಮತ್ತೆ ನೀರಾವರಿ ಮಾಡ್ಕೋಬಹುದು. ಆ ನಿಟ್ಟಿನಲ್ಲಿ ಮೊಟ್ಟ ಮೊದಲಿಗೆ ಈಗ ಒಂದು 8 ವರ್ಷದಿಂದ ಈ ಸ್ವಲ್ಪ ಸೋಲಾರ್ ಪ್ಯಾನಲ್ ಇದೊಂದು ಮೊನೋಪಾಲಿ ಅಂದ್ರೆ ಸಾಕಷ್ಟು ಕಂಪನಿಗಳು
1: ಇರಲಿಲ್ಲ.
0: ಆ ನಿಟ್ಟಿನಲ್ಲಿ 1 ವ್ಯಾಟ್ಗೆ 120 ರೂಪಾಯಿ ಅಷ್ಟು ಖರ್ಚು ಆಗ್ತಿತ್ತು. ಅಂದ್ರೆ ನೀವು 10 ವ್ಯಾಟ್ ಒಂದು ಪ್ಯಾನಲ್ ತಗೋಬೇಕಪ್ಪ,
1: 10 ವ್ಯಾಟ್ ಪ್ಯಾನಲ್
0: ಅಂದ್ರೆ 1700 ರೂಪಾಯಿ ಖರ್ಚು ಆಗ್ತಿತ್ತು. ಈಗ ಅರ್ಧಕ್ಕರ್ಧ ಇಳಿದಿದೆ. ನೀವೀಗ 10 ವ್ಯಾಟ್ ಪ್ಯಾನಲ್ ನಿಮ್ಗೆ 650 ರೂಪಾಯಿ ಸಿಗ್ತಾ ಇದೆ. ಆ ರೀತಿ ಇದರಲ್ಲಿ ಕೂಡ ಸೋಲಾರ್ನಲ್ಲಿ ಸಾಕಷ್ಟು ಸಂಶೋಧನೆಗಳಾಗಿ ಬಹಳಷ್ಟು ರೆವಲ್ಯೂಷನ್ ಆಗಿದೆ. ಹಾಗಾಗಿ ಬೆಲೆ ಕೂಡ 50% ಕಡಿಮೆ
1: ಆಗಿದೆ.
0: ಒಂದು 4-5 ವರ್ಷದಿಂದ 5 HP ಸೋಲಾರ್ ಪಂಪ್ ಸೆಟ್ ಹಾಕಬೇಕಾದ್ರೆ ಮಿನಿಮಮ್ 7-7.5 ಲಕ್ಷ ಖರ್ಚು ಆಗ್ತಿತ್ತು. ಈಗ ನೀವು 5 HP ಪಂಪ್ ಸೆಟ್ ನೀವು 390,000 ರೂಪಾಯಿಗೆ
1: ಹಾಕೋಬಹುದು. ಹೇಗೆ ಇವುಗಳ ಸಾಮರ್ಥ್ಯ ಹೇಗಿರುತ್ತೆ ಅಂದ್ರೆ 5 HP ಪಂಪ್ ಸೆಟ್ 10 HP ಪಂಪ್ ಸೆಟ್ ವರೆಗೆ ಹಾಕೋಬಹುದಾ
0: ಸೋಲಾರ್? ಈಗ ಸಾಮರ್ಥ್ಯ ನಾ ಹೇಳಿದ್ನಲ್ಲ, ಅದು ವಿದ್ಯುತ್ ಏನು ಉತ್ಪಾದನೆ ಆಗುತ್ತೆ ಅದು ಯಾವುದೇ ಮೂಲದಿಂದ ಇರಲಿ ಅದು ನಮಗೆ ಸಿಗೋದು ವಿದ್ಯುತ್. ನೀವು ಎಷ್ಟು ಕೆಪಾಸಿಟಿ ಎಷ್ಟು ಸಾಮರ್ಥ್ಯದ ವಿದ್ಯುತ್ ಪ್ಯಾನಲ್ ಹಾಕೊಂತೀರಿ ಅದ್ರ ಮೇಲೆ ಅವಲಂಬಿತ ಇರುತ್ತೆ ಕಾಸ್ಟ್. ಅಂದ್ರೆ ನಿಮಗೆ ಒಂದು 5 HP ಪಂಪ್ ಸೆಟ್ ನೀವು ರನ್ ಮಾಡ್ಬೇಕಪ್ಪ ಚಲಿಸ್ಬೇಕು, ನಾವು ಒಂದು 5 ಕಿಲೋವ್ಯಾಟ್ ಸೋಲಾರ್ ಪ್ಯಾನಲ್ ಹಾಕೋಬೇಕು. 5 ಕಿಲೋವ್ಯಾಟ್ ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ನಾವು 5 HP ಪಂಪ್ ಸೆಟ್ನ ಸರಾಗವಾಗಿ ನಾವು ಚಲಿಸಬಹುದು. ಅದರಿಂದ ನಾವು ಬೋರ್ ಆಗಲಿ ಅಥವಾ ಫಾರ್ಮ್ ಪಾಂಡ್ ಕೃಷಿ ಹೊಂಡಗಳಾಗಲಿ ಅಥವಾ ತೆರೆದ ಬಾವುಗಳಾಗಲಿ ಕೆನಾಲ್ನಿಂದಾಗಲಿ ನಾವು ನೀರನ್ನು ಎತ್ತಿ ನಾವು ಬೆಳೆಗಳಿಗೆ ನಾವು ನೀರು ಉಣಿಸಬಹುದು.
1: ಅಂದ್ರೆ ಸೌರಶಕ್ತಿ ಇರಬೇಕು, ಸೂರ್ಯನ ಒಂದು ಶಾಖ ಅಥವಾ ಬಿಸಿಲು ಸಂಪೂರ್ಣ ಇದ್ದಾಗ ಮಾತ್ರ ಚಲಿಸ್ತಾವೆ ಇವು ಅಥವಾ ಕೆಲಸ ಮಾಡ್ತವೆ.
0: ಯಾಕಂದ್ರೆ ಮೂಲನೇ ಅದು. ಈಗ ಯಾವ ರೀತಿ ನಾವು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ಇದ್ರೆ ಮಾತ್ರ ವಿದ್ಯುತ್ ಉತ್ಪಾದನೆ ಆಗ್ತದೆ. ಅಲ್ಲಿ ಕಲ್ಲಿದ್ದಲು ಇಲ್ಲ ಅಂದ್ರೆ ನಾವು ಎಷ್ಟೋ ಸಲ ಕೇಳಿವೆ ಇಲ್ಲ ಕಲ್ಲಿದ್ದಲು
1: ಬಂದಾಗಿರ್ತವೆ. ಅದೇ ರೀತಿ ಸೂರ್ಯ ಇಲ್ಲಪ್ಪ ಅಂದ್ರೆ ಇದು ಬಂದಾಗ
0: ಸೂರ್ಯ ಇಲ್ಲ ಸೂರ್ಯ ಕಿರಣಗಳು ಬಿದ್ದಿಲ್ಲ ಅಂದ್ರೆ ಸರ್ವಸಾಮಾನ್ಯ ನ್ಯಾಚುರಲ್ ನೈಸರ್ಗಿಕವಾಗಿ ಅದು ವಿದ್ಯುತ್ ಉತ್ಪಾದನೆ ಆಗೋದಿಲ್ಲ.
1: ಈಗ ಇಲ್ಲಿ ತಾವು ಹೇಳಿದ್ರಿ 5 HP ಪಂಪ್ಸೆಟ್ಗೆ ಈಗೆಲ್ಲ 390,000 ಒಂದು ಖರ್ಚು ಬರುತ್ತೆ ಪಂಪ್ಸೆಟ್ಗೆ ಅಂತಕ್ಕಂಥ ವಿಚಾರ. ಸರ್ಕಾರಿಗೆ ಸಣ್ಣ ರೈತರಿಗೆ ಹಾಕೊಳ್ಳೋದು ಕಷ್ಟ, 390,000 ಖರ್ಚು ಮಾಡೋದಂದ್ರೆ ಭಾಳ ಕಷ್ಟ. ಇದಕ್ಕೆ ಏನಾದರೂ ಯೋಜನೆಗಳದಾವ ಹೇಗೆ ಸರ್ಕಾರ ಮಟ್ಟದಲ್ಲಿ?
0: ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2018-19 ಒಂದು ಕುಸುಮ್ ಯೋಜನೆ ಅಂತೇಳಿ ಅವ್ರು ಬಿಡುಗಡೆ ಮಾಡಿದ್ರು. ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾ ಅಭಿಯಾನ್ ಅಂದ ಯೋಜನೆ ಸೋಲಾರ್ ಫಾರ್ಮಿಂಗ್ ರೈತರಿಗಾಗಿ ಸೋಲಾರ್ ಫಾರ್ಮಿಂಗ್ ಅಂದ ಉತ್ತೇಜಿಸಲು ಒಂದು ಯೋಜನೆ ತಂದ್ರು. ಅದರಲ್ಲಿ ಅವರ ಗುರಿ 1.4 ಲಕ್ಷ ಕೋಟಿ ಹಣ ಅದಕ್ಕಾಗಿ ಇಟ್ಟರು. ಮುಂದೆ 2018-19 ಒಂದು 5 ವರ್ಷದವರೆಗೆ ಯೋಜನೆ, 5 ವರ್ಷದೊಳಗೆ ಇಷ್ಟು 1.4 ಲಕ್ಷ ಕೋಟಿ ಅದಕ್ಕಾಗಿ ಮೀಸಲಿಟ್ಟು 28,250 MW ವಿದ್ಯುತ್ ಉತ್ಪಾದನೆ ಮಾಡೋ ಗುರಿ ಹೊಂದಿದ್ರು. ಆ ನಿಟ್ಟಿನಲ್ಲಿ 2019 ಈವನ್ ನಮ್ಮ ಕರ್ನಾಟಕದಲ್ಲಿ ಒಂದು 3,700 ಅಷ್ಟು ಸೌರಶಕ್ತಿ ಚಾಲಿತ ಪಂಪ್ಸೆಟ್ 5 HP ಪಂಪ್ಸೆಟ್ಗಳು ನಮ್ಮ ಕ್ರೆಡಿಲ್ ಕರ್ನಾಟಕ ರಿನ್ಯೂವಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತಿದೆ. ಅಂದ್ರೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ನಿಗಮ ಅಂತಿದೆ, ಇಂಧನ ಅಭಿವೃದ್ಧಿ ನಿಗಮ ಅಂತ. ಆ ನಿಗಮದ ವತಿಯಿಂದ ಒಂದು ಸರಾಸರಿ 3,700 ಪಂಪ್ಸೆಟ್ಗಳು ವಿವಿಧ ರೈತರಿಗೆ 60% ಸಬ್ಸಿಡಿಯಲ್ಲಿ ಈಗಾಗಲೇ 2019 ಅನುಷ್ಠಾನ ಮಾಡಿದ್ದಾರೆ. ಅದರಲ್ಲಿ 30% ನಮ್ಮ ರಾಜ್ಯ ಸರ್ಕಾರದ ಏನಂತೀವಿ ಹೊಣೆ, 30% ಕೇಂದ್ರ ಸರ್ಕಾರದ ಅನುದಾನ, ಟೋಟಲ್ 60% ಅದು ಸರ್ಕಾರದ ಅನುದಾನ. ಇನ್ನು 40% ರೈತ ಹಾಕೊಂಡು ಮಾಡ್ಕೊಂಡಿದ್ದಾರೆ. ಅಂದ್ರೆ 390,000 ಇದ್ರೆ 1,00,000-1,20,000 ಒಳಗಡೆ ರೈತರಿಗೆ 5 HP ಪಂಪ್ಸೆಟ್ ಹಾಕ್ಸ್ಕೊಂಡಿದ್ದಾರೆ. ತದನಂತರ ಸ್ವಲ್ಪ ನಿಮ್ಗೆ ಗೊತ್ತು, ಈಗ ಕೋವಿಡ್ ಎಲ್ಲ ಬಂದಾದ್ಮೇಲೆ ಆ ನಿಟ್ಟಿನಲ್ಲಿ ಸ್ವಲ್ಪ ಸರ್ಕಾರದ ಬಜೆಟ್ ಹೊರೆ ಆಗಿದ್ರಿಂದ ಸ್ವಲ್ಪ ಯೋಜನೆ 2 ವರ್ಷದಿಂದ ನಿಂತಿದೆ. ಬಟ್ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಇದನ್ನ ಈ ಯೋಜನೆಯನ್ನು ಮುಂದುವರಿಸಲು ಮನಸ್ಸು ಮಾಡಿದೆ. ಮೊನ್ನೆ ಬಜೆಟ್ನಲ್ಲಿ ಹೇಳಿದ್ದಾರೆ ಗೌರವಾನ್ವಿತ ಮುಖ್ಯಮಂತ್ರಿಗಳು. ನೋಡೋಣ ಒಂದು ಒಳ್ಳೆಯ
1: ಅಂದ್ರೆ ಅವಕಾಶ ಬರಬಹುದು. ರೈತರು ಒಟ್ಟಾರೆ ಯಾವುದೇ ಒಂದು ಅನುಮಾನಗಳಲ್ಲದೆ ಸೋಲಾರ್ ಪಂಪ್ಸೆಟ್ಗಳನ್ನ ಹಾಕೋಬಹುದು ಅಂತಿರ್ತಾವೆ.
0: ಹಾಕಬಹುದು ಸರ್,
1: ಹಾಕಬಹುದು. ಏನು ಸಮಸ್ಯೆ ಆಗುದಿಲ್ಲ ರೈತರಿಗೆ?
0: ಏನು ಸಮಸ್ಯೆ ಇಲ್ಲ.
1: ನಿರ್ವಹಣೆ ಅದು ಏನು ವಿಶೇಷವಾದಂತ ನಿರ್ವಹಣೆ ಏನು ಬರೋದಿಲ್ಲ?
0: ನಿರ್ವಹಣೆ ಅಂದ್ರೆ ಅದರಲ್ಲಿ ಕೇವಲ ನಾವೇನು ಈ ಮೋಟಾರ್ ವೈಂಡಿಂಗ್ ಏನಾದ್ರು ಸುಡ್ತೀವೋ ಅವೆಲ್ಲ ಕಾಮನ್ ನಮ್ಮ ವೈಂಡಿಂಗ್ ಸುಡ್ತಾವ, ಅವುಗಳ ನಿರ್ವಹಣೆ ಮಾತ್ರ. ಬಟ್ ಸೋಲಾರ್ ಪ್ಯಾನಲ್ ನಿರ್ವಹಣೆ ಏನು ಇಲ್ಲ. ಸೋಲಾರ್ ಪ್ಯಾನಲ್ ಅವರು ಕಂಪನಿಯವರೇ ನಿಮಗೆ 10 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಅಂತೇಳಿ ಒಂದು ವಾರಂಟಿ ಕೊಡ್ತಾರೆ. ಪರ್ಫಾರ್ಮೆನ್ಸ್ ವಾರಂಟಿ ಅಂದ್ರೆ ನೀವು 5 ಕಿಲೋವ್ಯಾಟ್ ಸೋಲಾರ್ ಪ್ಯಾನಲ್ ನಾವು ನಿಮ್ಗೆ ಹಾಕೊಟ್ಟಿದೀವಿ, 10 ವರ್ಷದಲ್ಲೂ 5 ಕಿಲೋವ್ಯಾಟ್
1: ಕೊಡುತ್ತದೆ.
0: ನಡುವೆ ಏನಾದ್ರು 5 ಕಿಲೋವ್ಯಾಟ್ ಬದಲು 2 ಕಿಲೋವ್ಯಾಟ್ 2.5-3 ಕಿಲೋವ್ಯಾಟ್ ಕೊಡ್ತಾ ಇದೆ ಅಂದ್ರೆ ಅವ್ರು ಬಂದು ಆ ಯಾವ ಪ್ಯಾನಲ್ಗಳು ಹೋಗಿದೆ ಅವ್ನು ರಿಪ್ಲೇಸ್ ಮಾಡಿ ಫ್ರೀ ಆಗಿ ರಿಪ್ಲೇಸ್ ಮಾಡ್ಕೊಟ್ಟಿರ್ತಾರೆ. ಒಂದೇನಂದ್ರೆ ನಾವು ಅವು ಒಡೆದು ಹೋಗದ ಹಾಗೆ ಕಾಪಾಡ್ಕೋಬೇಕು. ಯಾರಾದ್ರೂ ಕಲ್
1: ತಗೊಂಡು
0: ಡ್ಯಾಮೇಜ್ಗೆ ಅವ್ರದ್ದು ವಾರಂಟಿಗಾರಲ್ಲ, ಬಟ್ ಪರ್ಫಾರ್ಮೆನ್ಸ್ ವಾರಂಟಿ ಅಂತ ಕೊಡ್ತಾರೆ. ಅದ್ರ ಉತ್ಪಾದನೆ ವಾರಂಟಿ ಮಾತ್ರ 10 ವರ್ಷದವರೆಗೂ ಅವ್ರು ಕೊಡ್ತಾರೆ.
1: ಈಗ ಇದೊಂದು ಸೋಲಾರ್ ಪಂಪ್ಸೆಟ್ ಒಳ್ಳೆ ಅವಕಾಶ. ರೈತರು ಸಾಕಷ್ಟು ಸೋಲಾರ್ ಪಂಪ್ಸೆಟ್ಗಳನ್ನ ಹಾಕೊಂಡು ಒಳ್ಳೆ ರೀತಿಯಿಂದ ಎಲ್ಲೆಲ್ಲಿ ವಿದ್ಯುತ್ ತಲುಪಲಾರ್ದಂತ ಒಂದು ಸಿಚುವೇಶನ್ಗಳಿರ್ತವೆ, ವಿದ್ಯುತ್ ಕಂಬ ಹಾಕೊಳ್ಳಿಕ್ ಆಗೋದಿಲ್ಲ, ಭಯಂಕರ ಖರ್ಚು ಬರುತ್ತೆ, ಲೈನ್ ಹೋಗ್ಲಿಕ್ಕೆ ತೊಂದರೆಗಳಿರ್ತವೆ, ಅಂತ ಪ್ರದೇಶದಲ್ಲಿ ಸೂರ್ಯನ ಶಾಖ ಹೇರಳವಾಗಿ ಸಿಗ್ತಪ್ಪ ಅಂದ್ರೆ ಪಂಪ್ಸೆಟ್ಗಳನ್ನ ಹಾಕೊಂಡು ರೈತರು ಕೃಷಿಯನ್ನ ಮಾಡ್ಕೋಬಹುದು, ನೀರಾವರಿಯನ್ನ ಮಾಡ್ಕೋಬಹುದು.
0: ಹೌದು ಸರ್, ಸಾಕಷ್ಟು ನನಗೂ ಸಾಕಷ್ಟು ರೈತರು ಬರ್ತಿರ್ತಾರೆ ಸರ್, ನಾವು ನಮ್ಮ ಹೊಲಕ್ಕೆ ವಿದ್ಯುತ್ ಲಭ್ಯ ಇಲ್ಲ,
1: ವಿದ್ಯುತ್ ಲೈನ್ ಹೋಗೋದಿಲ್ಲ,
0: ನಾವು ಒಂದು ಎಲೆಕ್ಟ್ರಿಕ್ ಅಲ್ಲಿಂದ ಟ್ರಾನ್ಸ್ಫಾರ್ಮರ್ ತಗೊಂಡು ಲೈನ್ ಹಾಕೊಂಡು ರನ್ ಮಾಡೋಕಾದ್ರೆ ಅದರದ್ದು 1 ಲಕ್ಷ ಖರ್ಚು ಅಂತ ಹೇಳ್ತಾ
1: ಇದಾರೆ.
0: ಅವ್ರು ಅವರೇ ಮಾಡ್ಕೋಬೇಕು. ಒಂದು ಟ್ರಾನ್ಸ್ಫಾರ್ಮರ್ ಹಾಕೊಂಡು ಮೇನ್ ಗ್ರಿಡ್ ಏನು ಹೋಗಿರುತ್ತೆ, ಅದರಲ್ಲಿಂದ ಅವ್ರ ಲೈನ್ ಎಳ್ಕೊಂಡು ಅವ್ರ ಟ್ರಾನ್ಸ್ಫಾರ್ಮರ್ ಅವ್ರ ಹೊಲಕ್ಕೆ ತಗೊಂಡು ಹೋಗೋದ ಖರ್ಚು 1 ಲಕ್ಷ ಬರುತ್ತಂತ ಅವ್ರು ರೈತರು ಬಂದು ನನ್ನಲ್ಲಿ ಅವ್ರ ಅನುಭವ ಹಂಚಿಕೊಳ್ತಿರ್ತಾರೆ. ಆ ನಿಟ್ಟಿನಲ್ಲಿ ಅಷ್ಟು ಬರೀ ಅದಕ್ಕೆ ಖರ್ಚು ಮಾಡಿ ತದನಂತರ ಅವ್ರು ಮತ್ತೆ ಅದು ಮೋಟಾರು ಅದಕ್ಕೆ ಪಂಪು ಅದನ್ನ ಮಾಡೋ ಬದಲು ಮುಂದಿನ ದಿನಮಾನಗಳಲ್ಲಿ ನೋಡೋಣ. ಒಂದು ಏನು ಸುದೈವ ಇದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಈ ಕುಸುಮ ಯೋಜನೆ ಮುಂದುವರಿಸಿದ್ರೆ
1: ಹೆಚ್ಚಿನ ಪ್ರಮಾಣದಲ್ಲಿ

0: ತಂತಿ ಬಾರ್ಬ್ಡ್ ವೈರ್ ಅಂತ
1: ಬಾರ್ಬ್ಡ್ ವೈರ್ ಹಾಕ್ತಾ ಇದ್ರು
0: ಅಂತ ವೈರ್ಗಳು ಹಾಕಿ ಮಾಡ್ತಾ ಇದ್ರು. ಆದರೂ ಕೂಡ ಕೆಲವೊಂದು ಪ್ರಾಣಿಗಳು ಅವುಗಳಲ್ಲಿ ದುಸುಳಿಕೊಂಡು ಒಳಗೆ ಬಂದು ನಮ್ಮ ಬೆಳೆಗಳ ನಾಶ ಆಗೋದು ಒಂದಿಷ್ಟು ಚಾನ್ಸಸ್ ಅವಕಾಶಗಳಿದ್ವು. ಆ ನಿಟ್ಟಿನಲ್ಲಿ ಈಗ ಅವುಗಳನ್ನ ನಾವು ಬೆದರಿಸಿ ಓಡಿಸ್ಬೇಕಾದ್ರೆ ಕೆಲವೊಬ್ರು ರೈತರು ಏನು ಮಾಡ್ತಿದ್ರು ಅಂದ್ರೆ ಅದಕ್ಕೆ ಡೈರೆಕ್ಟ್ಲಿ ಅಂಥ ತಂತಿಗಳಿಗೆ ನೇರವಾಗಿ ಗ್ರಿಡ್ಲಿಂದ ಬರೋಂಥ ವಿದ್ಯುತ್ತನ್ನೇ ನೇರವಾಗಿ ಕೊಟ್ಬಿಡ್ತಿದ್ರು. ಬಟ್ ಅದು ಬಹಳ ಡೇಂಜರ್ ಅದು, ಯಾಕಂದ್ರೆ ಅದು 220 ವೋಲ್ಟ್ ಇರ್ತದೆ, ಹೈ ವೋಲ್ಟ್ ಇರ್ತದೆ. ಕೆಲವೊಂದ್ಸಲ ಇವರು ತಮ್ಮ ಬೆಳೆ ರಕ್ಷಣೆಗೋಸ್ಕರ ಅಂಥವೇನಾದ್ರೂ ಮಾಡಿದರೆ ಕೆಲವೊಂದು ಪ್ರಾಣಿಗಳು ಅವೆಲ್ಲ ಸಾಯುವ ಸಂಭವ ಇರ್ತದೆ. ಆ ನಿಟ್ಟಿನಲ್ಲಿ ಈ ಕಡಿಮೆ ವೋಲ್ಟೇಜ್ ಬಹಳ ಅಂದ್ರೆ ಜಸ್ಟ್ ಒಂದು 40 ವೋಲ್ಟೇಜ್ ನಷ್ಟಷ್ಟೇ, ಅಂದ್ರೆ ನೀವು ಮುಟ್ಟಿದ್ರೆ ಜೀವದ ಅಪಾಯ
1: ಏನು ಆಗಲ್ಲ, ಜೀವ ಹಾನಿ ಆಗೋದಿಲ್ಲ.
0: ಆ ತರ ಒಂದು ಸೌರಶಕ್ತಿ ಚಾಲಿತ ತಂತಿ ಬೇಲೆ ಅಳವಡಿಸ್ಕೊಂಡ್ರೆ ಅವು ಕೇವಲ ಅವು ಮುಟ್ಟಿದ ಶಾಖ ಕೊಡೋದು ಬೆದರಿ ಓಡಿ ಹೋಗ್ತವೆ, ಅಂದ್ರೆ ಅವಳಿಗೆ ಪ್ರಾಣ ಹಾನಿ ಕೂಡ ಆಗೋದಿಲ್ಲ, ನಮ್ಮ ರೈತರು ತಮ್ಮ ಬೆಳೆಗಳು ಕೂಡ ರಕ್ಷಣೆ ಮಾಡ್ಕೋಬಹುದು. ಈ ನಿಟ್ಟಿನಲ್ಲಿ ಸಾಕಷ್ಟು ಕಂಪನಿಗಳು ಇತ್ತೀಚೆಗೆ ನಮ್ಮ ಭಾಗದಲ್ಲೇ ಇದಾವೆ.
1: ಹೇಗೆ ಖರ್ಚು ವೆಚ್ಚಗಳು ಬಹಳಷ್ಟು ಖರ್ಚು ಬರ್ತಂದ್ರೆ ಸೋಲಾರ್ ಫೆನ್ಸಿಂಗ್ ಬೇಲಿ
0: ಅದೇನು ಸರ್, ಈಗ ತಮಗೆ 1 ಎಕರೆಗೆ ಅಂದಾಜು 10-15 ಸಾವಿರ ರೂಪಾಯಿವರೆಗೆ ಆಗುತ್ತೆ. ಅದೊಂದು 40 ವ್ಯಾಟ್ದೊಂದು ಪ್ಯಾನಲ್ ಒಂದು ಎನರ್ಜೈಸರ್ ಅಂತ ಬರುತ್ತೆ ಬ್ಯಾಟ್ರಿ. ತದನಂತರ ಇವರು ತಂತಿ ಎಲ್ಲ ಹಾಕೊಂಡ್ಬಿಟ್ಟಿದ್ರೆ ಒಂದು 10,000 ರೂಪಾಯಿ ಒಳಗಡೆ ಅವರು ತಂದು ನಿಮಗೆ ಅದನ್ನೆಲ್ಲ ಕೂಡಿಸಿ ಆ ನಿಮ್ಮ ತಂತಿಗೆ ಅದನ್ನ ಕನೆಕ್ಟ್ ಮಾಡಿ ಹೋಗ್ತಾರೆ.
1: ನಿರ್ವಹಣೆ ಏನು ಇರೋದಿಲ್ಲ,
0: ನಿರ್ವಹಣೆ
1: ಏನು ಇರೋದಿಲ್ಲ.
0: ನೀವೇನು ಮಾಡ್ಬೇಕು ಅಂದ್ರೆ ಯಾವಾಗ ಸದಾ ನೀವು ಅದು ಬ್ಯಾಟ್ರಿ ಚಾರ್ಜ್ ಆಗುದು ಮತ್ತೆ ಡಿಸ್ಚಾರ್ಜ್ ಆಗೋದು ನೋಡ್ಕೋಬೇಕು. ಕೆಲವೊಂದ್ಸಲ ಏನಾಗುತ್ತೆ, ಹೊಸ ಬ್ಯಾಟ್ರಿ ಕೂಡ ಇಟ್ಟೆಲ್ಲ ಇಟ್ಟು ಹಾಳಾಗಿ ಹೋಗ್ತವೆ. ನೀವು ಚಾರ್ಜ್ ಮಾಡೋದು ಡಿಸ್ಚಾರ್ಜ್ ಮಾಡ್ಕೊಂತಿದ್ರೆ ಆ ಬ್ಯಾಟ್ರಿ ಲೈಫ್ ಕೂಡ ಜಾಸ್ತಿ ಬರ್ತದೆ.
1: ವಿಜಯಕುಮಾರ್ ಪಲ್ಲೆದವರೆ, ಈಗ ತಾವು ಸಾಕಷ್ಟು ನಿಮ್ಮ ಮಹಾವಿದ್ಯಾಲಯದಲ್ಲಿ ಸಂಶೋಧನೆಗಳಾಗ್ತವೆ, ಸೋಲಾರ್ ಮೇಲೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೀರಿ, ಯಾಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿಮ್ಮ ಮಹಾವಿದ್ಯಾಲಯದಲ್ಲಿ ರೈತರಿಗೆ ಒಂದು ಮಾಡೆಲ್ ಫಾರ್ಮ್ ಅನ್ನು, ಅಂದರೆ ಒಂದು ಫಾರ್ಮ್ 5 ಎಕರೆ ಇರ್ಬೋದು 10 ಎಕರೆ ಫಾರ್ಮಲ್ಲಿ ಬಿತ್ತನೆ ಮಾಡೋದ್ರಿಂದ ಹಿಡಿದು ನೀರು ಎತ್ತೋದ್ರಿಂದ ಹಿಡಿದು ಸಿಂಪರಣೆ ಮಾಡೋದ್ರಿಂದ ಹಿಡಿದು ಹಾರ್ವೆಸ್ಟ್ ಮಾಡೋದ್ರಿಂದ ಎಲ್ಲ ಮಾಡೋದ್ರಿಂದ ಸೋಲಾರ್ ಒಂದು ಫಾರ್ಮ್ ಅನ್ನು ಮಾಡಿ ರೈತರಿಗೆ ಪಾರ್ಕ್ ಅಂತೇಳಿ, ಅಲ್ಲಿ ಯಾವುದೇ ಸೋಲಾರ್ ಶಕ್ತಿ ಸಂಪೂರ್ಣ ಸೋಲಾರ್ ಶಕ್ತಿ ಉಪಯೋಗ ಮಾಡಿಕೊಂಡು ಒಂದು ಫಾರ್ಮನ್ನು ನಮ್ಮ ರೈತರಿಗೆ ಅಭಿವೃದ್ಧಿ ಮಾಡಿ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಹೇಗೆ?
0: ಆ ನಿಟ್ಟಿನಲ್ಲಿ ಸರ್ ಕಂಪ್ಲೀಟ್ ಆಗಿ ನೀವು ಕೇಳಿದಂಗೆ ಎಲ್ಲ ಈಗ ಬೆಳೆಗಳನ್ನು ಬೆಳೆದು
1: ಮಾಡೋದ್ರಿಂದ ಹಿಡಿದು ಭೂಮಿ ಉಳುಮೆ ಮಾಡೋದ್ರಿಂದ ಹಿಡಿದು ರಾಶಿ ಮಾಡೋರಿಗೂ ಸೋಲಾರ್ ಶಕ್ತಿಯನ್ನು ಬಳಸಬೇಕು.
0: ಈ ನಿಟ್ಟಿನಲ್ಲಿ ಈಗಾಗಲೇ 2014-15 ನಾವು ಒಂದು ಸೌರಶಕ್ತಿ ಪಾರ್ಕ್ ಅಂತ ಮಾಡಿದ್ವಿ. ಅಂದ್ರೆ ಅದರಲ್ಲಿ ಏನಂದ್ರೆ ನಾವು ಈ ಸಣ್ಣ ಸೌರಶಕ್ತಿ ಸಿಂಪರಣೆ ಯಂತ್ರಗಳು, ಒಂದು ಸ್ಮಾಲ್ 1 HP ಸೋಲಾರ್ ಪಂಪ್ ಸೆಟ್, ಮತ್ತೆ ಸೌರ ವಲಯಗಳು, ಈ ಅಡಿಗೆ ಕೂಡ ಮಾಡ್ಕೋಬಹುದು, ಸೋಲಾರ್ ಡ್ರೈಯರ್ ಅಂತ ಹೇಳ್ತೀವಿ, ಅಂದ್ರೆ ಈ ನಮ್ಮ ತೋಟಗಾರಿಕೆ ಬೆಳೆಗಳನ್ನ ಹಣ್ಣು ಇವುಗಳನ್ನ ಒಣಗಿಸಬಹುದು. ಇತ್ತೀಚೆಗೆ ನೋಡ್ರಿ ಈ ಅಂಜೂರು ಇಂಥವೆಲ್ಲ ದ್ರಾಕ್ಷಿ ಇವೆಲ್ಲ ಕೆಲವೊಂದು ಸಾಕಷ್ಟು ಉತ್ಪಾದನೆ ಬಹಳ ಆದಾಗ ಅವುಗಳ ಬೆಲೆ ಮಾರುಕಟ್ಟೆಯಲ್ಲಿ ಕಡಿಮೆ
1: ಆಗುತ್ತೆ.
0: ನಾವಂತೂ ಸರ್ಪ್ಲಸ್ ಬಂದಾಗ ಮಾರ್ಕೆಟ್ ಲೆಟ್ ಆಗಿ ಅವನಿಗೆ ರೈತನಿಗೆ ಕಡಿಮೆ ಬೆಲೆ ಸಿಗ್ತದೆ. ಆ ನಿಟ್ಟಿನಲ್ಲಿ ಇಂಥ ಏನಾದರೂ ಪದಾರ್ಥಗಳಿದಾವಲ್ಲ ಅವುಗಳನ್ನು ಒಣಸಿ ನಾವು ಒಣ ಪದಾರ್ಥ ಮಾಡಿ ಶೇಖರಣೆ ಮಾಡಿ ಮಾರಿದಾಗ ಅವುಗಳಿಗೆ ನಾವು ಮೌಲ್ಯವರ್ಧಿತ ಅಂತ ಹೇಳ್ತೀವಿ, ಮೌಲ್ಯವರ್ಧಿತ ಮಾಡಿಕೊಂಡು ಹೆಚ್ಚಿನ ಬೆಲೆ ಪಡಿಬಹುದು. ಈ ನಿಟ್ಟಿನಲ್ಲಿ ಡ್ರೈಯರ್ಸ್, ಕುಕ್ಕರ್ಸ್, ಸ್ಪ್ರೇಯರ್ ಇಂಥವೆಲ್ಲ ಮಾಡಿದೀವಿ. ಬಟ್ ಕಂಪ್ಲೀಟ್ಲಿ ಒಂದು ಮಾಡೆಲ್ ಫಾರ್ಮ್ ಅಂದ್ರೆ ಈವನ್ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯ ಆವರಣದಲ್ಲಿ ರಾಯಚೂರಿನ ಆವರಣದಲ್ಲಿ ಈವನ್ ಒಂದು 7.5 HP ನಾವು ಪಂಪ್ ಸೆಟ್ ಕೂಡ ಒಂದು ಹಾಕಿದೀವಿ. ಅದರಿಂದ ನಾವು ಡ್ರಿಪ್ ಮತ್ತೆ ಸ್ಪ್ರಿಂಕ್ಲರ್ ಅಂದ್ರೆ ಹನಿ ನೀರಾವರಿ, ತುಂತುರು ನೀರಾವರಿ ಅವುಗಳನ್ನು ಕೂಡ ನಾವು ಚಲಿಸಿ ನಾವು ನೀರಾವರಿ ಮಾಡ್ತಾ ಇದೀವಿ. ತೋಟಗಾರಿಕೆ ಬೆಳೆಗಳನ್ನ ಈ ಟೊಮ್ಯಾಟೊ, ಬದನೆಕಾಯಿ, ಹೂಕೋಸು ಮತ್ತೆ ಯಾವ್ದಾದ್ರು ತಪ್ಪಲ ಪಲ್ಯ ಇಂಥ ತೋಟಗಾರಿಕೆ ಬೆಳೆಗಳನ್ನು ಕೂಡ ನಾವು ಬೆಳೀತಾ ಇದೀವಿ. ಈ ಸೌರಶಕ್ತಿ ಚಾಲಿತ ಪಂಪ್ ಸೆಟ್ಲಿಂದಲೇ ನೀರೆತ್ತಿ ಅದರಿಂದ ಹೈಟೆಕ್ ಇರಿಗೇಷನ್ ಅಂತ ಮಾಡಿದೀವಿ. ಈ ಹನಿ ನೀರಾವರಿ, ತುಂತುರು ನೀರಾವರಿ ಮುಖಾಂತರ ಬೆಳೆಗಳನ್ನು ಕೂಡ ಬೆಳೆಸಿ ಪ್ರಾತ್ಯಕ್ಷಿಕವಾಗಿ ತೋರಿಸ್ಬೇಕು ಅನ್ನೋ ಇದಾವೆ. ರೈತರು ಯಾವಾಗಾದ್ರೂ ಬಂದು
1: ನೋಡ್ಕೋಬಹುದು,
0: ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಮಾಡಿ ಮಾಹಿತಿ ಪಡಿಬಹುದು.
1: ಈ ನೋಡ್ರಿ, ವರ್ಷದಿಂದ ವರ್ಷಕ್ಕೆ ಡೀಸೆಲ್, ವಿಶೇಷವಾಗಿ ಎಲ್ಲ ಒಂದು ಯಂತ್ರಗಳು ಕೃಷಿಯೊಳಗೆ ಡೀಸೆಲ್ ಚಾಲಿತ ಯಂತ್ರಗಳು, ಪೆಟ್ರೋಲ್ ಚಾಲಿತ ಯಂತ್ರಗಳು ಅದಾವೆ. ವರ್ಷದಿಂದ ವರ್ಷಕ್ಕೆ ರೇಟ್ ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಭವಿಷ್ಯದ ಅಂತಿರ್ತಾವೆ ಸೋಲಾರ್ ಶಕ್ತಿಗೆ, ಇದಕ್ಕೆ ಸೌರಶಕ್ತಿಗೆ?
0: ಸರ್ ಅದು ಮಾತ್ರ ನೀವು ನೋಡಿರ್ಬೋದು, ಈಗ ಪ್ರಸ್ತುತ ಯುದ್ಧ ನಡೀತಾ ಇದೆ.
1: ಹೌದು,
0: ಅಂದ್ರೆ ಈಗ ಇನ್ಮೇಲೆ ಯುದ್ಧಗಳು ಏನೇ ಯಾವ್ಯಾವ ದೇಶದ ನಡುವೆ ಆಗಲಿ ಅಥವಾ ಖಂಡಗಳ ನಡುವೆ ಆಗಬಹುದು, ಮುಂದೆ ನಾವೇನಿದ್ದೀವಿ ಇದನ್ನ ನಾವು ವರ್ಲ್ಡ್ War 3 ಆಗೋ ಸಮಯದ ಇವೆಲ್ಲ ಯಾವುದೇ ಯುದ್ಧಗಳು ಆಗೋದಕ್ಕೆ ಕಾರಣ ಮೂಲ

0: ಶಕ್ತಿಯ ಮೂಲಗಳು ಅಂದ್ರೆ ಇಂಧನಗಳು ಯುದ್ಧಗಳಾಗ್ತವೆ. ಇಲ್ಲ ನೀರಿಗಾಗಿ
1: ಭೂಮಿಗಾಗಿ
0: ಎರಡು ರಿಸೋರ್ಸಸ್ ಏನಂತೀವಿ ನಾವು, ಸಂಪನ್ಮೂಲಗಳು ಬಹಳ ಅತ್ಯಮೂಲ್ಯವಾಗಿವೆ. ಅವುಗಳನ್ನು ನಾವು ಬಹಳ ಸದ್ಬಳಕೆ ಮಾಡ್ಕೋಬೇಕ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವು ಬೇರೆ ದೇಶಗಳ ಮೇಲೆ ಶಕ್ತಿ ಮೂಲಗಳಿಗೆ
1: ಅವಲಂಬಿತರಾಗದೆ
0: ನಮ್ಮಲ್ಲೇ ಉಚಿತವಾಗಿ ಹೇರಳವಾಗಿ ದೊರೆಯುವಂತ ಈ ನಮ್ಮ ಸೌರಶಕ್ತಿಯನ್ನು ನಾವು ಹಿಡಿದಿಟ್ಕೊಂಡು ಸೌರ ಫಲಕಗಳ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಬೇರೆ ಬೇರೆ ಕಾರ್ಯಗಳನ್ನು, ಕೃಷಿ ಚಟುವಟಿಕೆಗಳನ್ನು ಮಾಡೋದ್ರಿಂದ ತುಂಬ ಅನುಕೂಲನೂ ಇದೆ ಮತ್ತು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಹೊರೆನೂ ನಾವು ಕಡಿಮೆ ಮಾಡ್ಬೋದು ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ.
1: ಒಳ್ಳೆಯದು ಡಾಕ್ಟರ್ ವಿಜಯಕುಮಾರ್ ಪಲ್ಲೆದವರೇ. ಇದುವರೆಗೂ ಕೃಷಿಯಲ್ಲಿ ಸೌರಶಕ್ತಿಯನ್ನು ಎಲ್ಲೆಲ್ಲಿ ಬಳಸಲಿಕ್ಕೆ ಅವಕಾಶಗಳಿದ್ದಾವೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಭವಿಷ್ಯ ಇದೆ ಅಂತಕ್ಕಂಥ ವಿಚಾರ ರೈತರಿಗೆಲ್ಲ ಗೊತ್ತಿದೆ. ಭಾಳಷ್ಟು ತುಟ್ಟಿ ಆಗ್ತಾ ಇದ್ದಾವೆ ಶಕ್ತಿಗಳು, ಕರೆಂಟ್ ತುಟ್ಟಿ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಎಲ್ಲ ತುಟ್ಟಿ ಆಗ್ತಾ ಇದ್ದಾವೆ. ಈ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಸೌರಶಕ್ತಿ ಆಧಾರವಾಗಿಟ್ಟುಕೊಂಡು ಸ್ಪ್ರೇಯರ್ಗಳನ್ನು ರೈತರು ಉಪಯೋಗ ಮಾಡೋದಿರ್ಬೋದು, ಪಂಪ್ಸೆಟ್ಗಳನ್ನು ಹಾಕ್ಕೊಳ್ಳೋದಿರ್ಬೋದು, ಅಥವಾ ಸೋಲಾರ್ ಫೆನ್ಸಿಂಗ್ಗಳನ್ನು ಹಾಕ್ಕೊಳ್ಳೋದಿರ್ಬೋದು, ಬೇರೆ ಬೇರೆ ಸೋಲಾರ್ ಡ್ರೈಯರ್ಗಳನ್ನು ಹಾಕ್ಕೊಳ್ಳೋದಿರ್ಬೋದು, ಇಂಥವೆಲ್ಲ ಮಾಡ್ಕೊಂಡ್ಬಿಟ್ರೆ ಖಂಡಿತ ರೈತರಿಗೆ ಉಳಿತಾಯ ಆಗುತ್ತೆ. ಇನ್ನೂ ಇದರಲ್ಲಿ ತಂತ್ರಜ್ಞಾನದಲ್ಲಿ ಸಾಕಷ್ಟು ಸುಧಾರಣೆಗಳು ಖಂಡಿತ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ವಿಶ್ವಾಸ ಎಲ್ಲರಿಗೂ ಇದೆ, ವಿಜ್ಞಾನಿಗಳಿಗಿದೆ, ರೈತರಿಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ರೈತರು ಈ ಒಂದು ಸೌರಶಕ್ತಿ ಆಧಾರಿತ ಯಂತ್ರಗಳನ್ನು ಬಳಸಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ಇದುವರೆಗೆ ನಿಮ್ಮ ವಿಚಾರವನ್ನು ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಕೃಷಿಯಲ್ಲಿ ಸೋಲಾರ್ ಶಕ್ತಿಯ ಬಳಕೆ ಕುರಿತು ತಜ್ಞರಾದ ಡಾಕ್ಟರ್ ವಿಜಯಕುಮಾರ್ ಪಲ್ಲೇದ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತಿ ಅವರು. ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿ.
3: ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಇಲಾಖೆ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಬಿರುಗಾಳಿ ಸಹಿತ ಚದುರಿದ ಭಾಗಗಳಲ್ಲಿ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 35-36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 23-24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 72-76% ಮತ್ತು ಕನಿಷ್ಠ ಆರ್ದ್ರತೆ 42-44% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಲ್ಲಿ ಹಾಗೂ ಇತರೆ ನೀರಾವರಿ ಅನುಕೂಲತೆಗಳು ಇದ್ದಲ್ಲಿ ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮಳೆಯ ಕೊರತೆ ಉಂಟಾದಲ್ಲಿ ಲಘು ನೀರಾವರಿಯನ್ನು ಒದಗಿಸಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಎಡೆಕುಂಟೆ ಹಾಯಿಸಿ ಬೋದು ಮಡಿಗಳನ್ನು ಏರಿಸುವುದು ಉತ್ತಮ. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಿ. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಹೆಸರು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9 ಈ ತಳಿಯನ್ನು ಬಳಸಬಹುದು. ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗ್ತದೆ. ಬೀಜೋಪಚಾರವನ್ನು ಮಾಡುವಂತಹ ಸಮಯದಲ್ಲಿ ರೈಸೋಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಿ. ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು 10:20:0 ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಬಿತ್ತನೆಯ ಸಮಯದಲ್ಲಿ ಕೊಡಬೇಕಾಗ್ತದೆ. ಇನ್ನು 8 kg ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 kg ಜಿಪ್ಸಮ್ ರೂಪದಲ್ಲಿ ನೀಡಿ. ಹೆಸರು ಬಿತ್ತನೆಯಾದ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 liter ಪೆಂಡೆ ಮೆಥಲಿನ್ 30 EC 300 liter ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಿ. ಇನ್ನು ಶೇಂಗಾ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 gram ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 gram ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ. ಹತ್ತಿಯನ್ನು ಬೆಳೆಯುವಂಥ ರೈತ ಬಾಂಧವರು ಗಮನಿಸಿ 72-32-32 ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ನೀಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 liter ಪೆಂಡೆ ಮಿಥಲಿನ್ 30 EC ಅಥವಾ 700 milliliter ಪೆಂಡೆ ಮಿಥಲಿನ್ 38.7 CS ನಾಶಕವನ್ನು 300 liter ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಿ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 4 gram ಟ್ರೈಕೋಡರ್ಮದಿಂದ ಹಾಗೂ

0: ಜೈವಿಕ ಕೀಟನಾಶಕದಿಂದ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಕುರಿ ಸಾಕಾಣಿಕೆ ಮಾಡುವಂತಹ ರೈತಬಾಂಧವರು ಗಮನಿಸಬೇಕು, ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿ. ಜಾನುವಾರು ಸಾಕಾಣಿಕೆದಾರರು ಗಂಟಲುಬೇನೆ ರೋಗದಿಂದ ಹೆಚ್ಚಾಗಿ ಜಾನುವಾರುಗಳು ಬಳಲುತ್ತಿದ್ದರೆ ಮುಂಗಾರು ಮಳೆ ಪ್ರಾರಂಭದಲ್ಲಿ ಈ ರೋಗದ ಲಕ್ಷಣಗಳು ಕಂಡುಬರುವುದರಿಂದ ಗಂಟಲುಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಹಾಕಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ. ನಮಸ್ಕಾರ.
1: ಇದುವರೆಗೂ ಇಂದಿನ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಮೊದಲಿಗೆ ರಾಯಚೂರು ಜಿಲ್ಲೆಯ ರಾಯಚೂರು, ಲಿಂಗಸ್ಕೂರು, ಸಿಂಧನೂರು ತಾಲೂಕುಗಳ ಪೇಟೆ ಧಾರಣೆ ಹೇಗಿದೆ? ರಾಯಚೂರು ತಾಲೂಕಿನ ಪೇಟೆ ಧಾರಣೆ ಜವರಿ ಕಡಲೆಕಾಳು ಕ್ವಿಂಟಾಲ್ಗೆ 4,389 ರೂಪಾಯಿಗಳಿಂದ 5,306 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44, 6,800 ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ನೆಲಗಡಲೆ ಗುಂಗ್ರಿ 5,119 7,637 ರೂಪಾಯಿಗಳು. ಸೋನಾ ಮಸೂರಿ ಅಕ್ಕಿ 2,601 ರೂಪಾಯಿದಿಂದ 3,076 ರೂಪಾಯಿಗಳವರೆಗೆ. ಇನ್ನು ಕೆಂಪು ತೊಗರಿ 6,030 ರೂಪಾಯಿಗಳಿಂದ 8,063 ರೂಪಾಯಿಗಳವರೆಗೆ. ಈಗ ಲಿಂಗಸ್ಕೂರು ತಾಲೂಕಿನ ಇಂದಿನ ಪೇಟೆ ಧಾರಣೆ ಹೈಬ್ರಿಡ್ 44 ಹತ್ತಿ ಕನಿಷ್ಠ 1,900 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳವರೆಗೆ. ಅವರೇಜ್ ಕಡಲೆಕಾಳು ಕನಿಷ್ಠ ಹಾಗೂ ಗರಿಷ್ಠ 5,400 ರೂಪಾಯಿಗಳು. ಭತ್ತ 1,350 3,400 ರೂಪಾಯಿಗಳವರೆಗೆ. ಇನ್ನು ತೊಗರಿ ಚಿಕ್ಕದು 7,000 7,900 ರೂಪಾಯಿಗಳವರೆಗೆ. ಸಿಂಧನೂರು ತಾಲೂಕಿನ ಪೇಟೆ ಧಾರಣೆ ಹೀಗಿದೆ. ಅವರೇಜ್ ಕಡಲೆಕಾಳು 5,393 ರೂಪಾಯಿಗಳಿಂದ 6,020 ರೂಪಾಯಿಗಳವರೆಗೆ. ಉದ್ದಿನಕಾಳು 9,990 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಒಣಮೆಣಸಿನಕಾಯಿ 4,340 ರೂಪಾಯಿಗಳಿಂದ 4,400 ರೂಪಾಯಿಗಳು. ಹೈಬ್ರಿಡ್ ಜೋಳ 2,800 ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಇನ್ನು ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಹಾಗೂ ಗರಿಷ್ಠ 2,000 ರೂಪಾಯಿಗಳು. ಭತ್ತ ಹಳೆಯದು 2,800 3,760 ರೂಪಾಯಿಗಳು. ಅಕ್ಕಿ ನುಚ್ಚಕ್ಕಿ 2,850 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಹಳೆ ಸೋನಾ ಮಸೂರಿ ಅಕ್ಕಿ 4,800 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ. ಸ್ಥಳೀಯ ಸೂರ್ಯಕಾಂತಿ 8,000 ರೂಪಾಯಿಗಳಿಂದ 8,200 ರೂಪಾಯಿಗಳು. ಇದುವರೆಗೂ ರಾಯಚೂರು ಜಿಲ್ಲೆಯ ರಾಯಚೂರು, ಲಿಂಗಸ್ಕೂರು, ಸಿಂಧನೂರು ತಾಲೂಕುಗಳ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಾಲ್ಗೆ ಗರಿಷ್ಠ ಹಾಗೂ ಕನಿಷ್ಠ ದರಗಳಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ.

0: ಸಮಯ 7:20 ಆಗಿದೆ. ಈಗ ಜನಪದ ಸಂಗೀತ. ದೇವದುರ್ಗ ತಾಲೂಕಿನ ಸುಂಕೇಶ್ವರ ಹಾಳ ಗ್ರಾಮದ ಶಿವನಗೌಡ ಮಾಲಿ ಪಾಟೀಲ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿ. ಅದಕ್ಕೂ ಮುಂಚೆ ಈ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: प्रकार से पीएम जय अब गरीबों की जय बन गई है.

ಇದುವರೆಗೂ ದೇವದುರ್ಗ ತಾಲೂಕಿನ ಸುಂಕೇಶ್ವರ ಹಳಗ್ರಾಮದ ಶಿವನ್ಗೌಡ ಮಾಲಿ ಪಾಟೀಲ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 7:34 ಆಗ್ತಾ ಇದೆ. ಇನ್ನು ಮುಂದೆ ಪ್ರಕಟಣೆ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
0: ಮಹಿಳೆ ಜೀವನದ ನಿರೂಪಕಿ,
3: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
4: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
5: ಸಹನಿಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.
0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ, ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಭಾರತ ವನಿತಾ ತಂಡಕ್ಕೆ ಗೆಲುವು. ವಾರ್ತೆಗಳ ವಿವರ. ನ್ಯೂಜಿಲೆಂಡ್ ಗ್ರಾಮೀಣಾಭಿವೃದ್ಧಿ ಸಚಿವ ಮಾರ್ಕ್ ಪ್ಯಾಟರ್ಸನ್ ನೇತೃತ್ವದ ನಿಯೋಗ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರನ್ನ ಭೇಟಿ ಮಾಡಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಓಂ ಬಿರ್ಲಾ, ಸಂಸದೀಯ ವಿನಿಮಯವನ್ನ ಬಲಪಡಿಸುವ ಹಾಗೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದೀರ್ಘಕಾಲದ ಸಂಬಂಧಗಳನ್ನು ಮತ್ತಷ್ಟು ಗಾಢಗೊಳಿಸುವ ಮಹತ್ವವನ್ನು ಸಭೆಯು ಒತ್ತಿ ಹೇಳಿದೆ. ಸಂಸತ್ ಭವನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನಿಯೋಗಕ್ಕೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ, ಶ್ರೀಮಂತ ಪ್ರಜಾಪ್ರಭುತ್ವ ಸಂಪ್ರದಾಯ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನ ಪರಿಚಯಿಸಲಾಯಿತು ಎಂದು ತಿಳಿಸಿದ್ದಾರೆ. ರಾಮ ಜನ್ಮಭೂಮಿ ದೇವಾಲಯದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಕುರಿತು ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡಕ್ಕೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಅಯೋಧ್ಯೆ ರಾಮಮಂದಿರಕ್ಕೆ ಮೀಸಲಾದ ದೇಣಿಗೆಗಳ ದುರುಪಯೋಗದ ಆರೋಪದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ಕುರಿತು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಮತ್ತು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ನ್ಯಾಯಾಲಯ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಕ್ಸಿ ಮತ್ತು ವಿ ಮೋಹನ್ ನೇತೃತ್ವದ ನ್ಯಾಯಪೀಠ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಜೂನ್ 13ರಂದು ದೇವಾಲಯದ ದೇಣಿಗೆಗಳ ದುರುಪಯೋಗದ ಆರೋಪದ ನಂತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕೋರಿಕೆಯ ಮೇರೆಗೆ ಉತ್ತರ ಪ್ರದೇಶ ಸರ್ಕಾರ 3 ಸದಸ್ಯರ ಎಸ್ಐಟಿಯನ್ನು ರಚಿಸಿದ್ದು, ಸಮಿತಿಯಲ್ಲಿ ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್, ಐಜಿಪಿ ಕಿರಣ್ ಎಸ್ ಮತ್ತು ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಇದ್ದಾರೆ. ಭಾರತ ಮತ್ತು ಜಪಾನ್ ಇಂದು ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಹಾಗೂ ನಿಯಮಾಧಾರಿತ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಉತ್ತೇಜಿಸುವ ಬದ್ದತೆಯನ್ನು ಪುನರುಚ್ಚರಿಸಿವೆ. ಜಪಾನ್ನ ಟೋಕಿಯೋದಲ್ಲಿ ನಡೆದ 8ನೇ ಭಾರತ ಜಪಾನ್ ರಕ್ಷಣಾ ನೀತಿ ಸಂವಾದದಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಹಾಗೂ ಜಾಗತಿಕ ಭದ್ರತಾ ಪರಿಸ್ಥಿತಿಯ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತದ ನಿಯೋಗವನ್ನು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಹಾಗೂ ಜಪಾನ್ ನಿಯೋಗವನ್ನು ಅಂತಾರಾಷ್ಟೀಯ ವ್ಯವಹಾರಗಳ ಉಪರಕ್ಷಣಾ ಸಚಿವ ಕ್ಯಾನೋಕೋಜಿ ನೇತೃತ್ವ ವಹಿಸಿದ್ದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದಲ್ಲಿ ಸಾಧಿಸಿರುವ ಪ್ರಗತಿಯನ್ನು ಪರಿಶೀಲಿಸಿದ ಉಭಯ ಪಕ್ಷಗಳು ರಕ್ಷಣಾ, ಕೈಗಾರಿಕೆ, ಸೈಬರ್ ಭದ್ರತೆ, ಬಾಹ್ಯಾಕಾಶ ಸೇರಿದಂತೆ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚಿಸಲಾಯಿತು. ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಅವರು ಇಂದು ದೆಹಲಿಯಲ್ಲಿ ಪೋಲೆಂಡ್ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವ್ಲಾಡಿಸ್ಲಾ ಬಾರ್ಟೋಸ್ಕೇವಿ ಹಾಗೂ ಪೋಲೆಂಡ್ ಆರ್ಥಿಕ ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಮಿಚೆಲ್ ಬಾರನೋಸ್ಕಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಪೋಲೆಂಡ್ ಕಾರ್ಯತಂತ್ರದ ಪಾಲುದಾರಿಕೆ, ರಾಜಕೀಯ ತೊಡಗಿಸಿಕೊಳ್ಳುವಿಕೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ ರಕ್ಷಣೆ, ಸಂಸ್ಕೃತಿ, ಜಾಗತಿಕ ಭಯೋತ್ಪಾದನೆ ವಿರುದ್ದ ಹೋರಾಟ ಮತ್ತು ಪರಸ್ಪರ ಆಸಕ್ತಿಯ ಇತರ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ತಮ್ಮ ಬದ್ಧತೆಯನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದರು. ಈ ವರ್ಷದ ಏಪ್ರಿಲ್ನಿಂದ ಜೂನ್ ವರೆಗಿನ ಅವಧಿಯಲ್ಲಿ ಭಾರತದ ಒಟ್ಟು ರಫ್ತು ಮೌಲ್ಯ 232 ಶತಕೋಟಿ ಅಮೆರಿಕನ್ ಡಾಲರ್ಗಳಿಗಿಂತ ಹೆಚ್ಚಾಗಿದ್ದು, ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 11.37% ಬೆಳವಣಿಗೆ ದಾಖಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜೂನ್ ತಿಂಗಳಲ್ಲಿನ ಒಟ್ಟು ರಫ್ತು ಮೌಲ್ಯ 73.45 ಶತಕೋಟಿ ಅಮೆರಿಕನ್ ಡಾಲರ್ ಎಂದು ಅಂದಾಜಿಸಲಾಗಿದ್ದು ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ ಶೇಕಡಾ 9.48ರಷ್ಟು ಏರಿಕೆಯಾಗಿದೆ. ಜೂನ್ ತಿಂಗಳ ರಫ್ತು ಬೆಳವಣಿಗೆಗೆ ರತ್ನಾಭರಣ, ಎಂಜಿನಿಯರಿಂಗ್ ಉತ್ಪನ್ನಗಳು, ಸಾವಯವ ಮತ್ತು ಅಜೈವಿಕ ರಾಸಾಯನಿಕಗಳು, ವಿದ್ಯುನ್ಮಾನ ಉತ್ಪನ್ನಗಳು ಹಾಗೂ ಅಕ್ಕಿ ಪ್ರಮುಖ ಕೊಡುಗೆ ನೀಡಿವೆ. ವಿದ್ಯುನ್ಮಾನ ಉತ್ಪನ್ನಗಳ ರಫ್ತು ಕಳೆದ ವರ್ಷದ ಜೂನ್ನಲ್ಲಿ 4.14 ಶತಕೋಟಿ ಅಮೆರಿಕನ್ ಡಾಲರ್ನಿಂದ ಈ ವರ್ಷದ ಜೂನ್ನಲ್ಲಿ 4.93 ಶತಕೋಟಿ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದ್ದು ಸುಮಾರು ಶೇಕಡಾ 19ರಷ್ಟು ಹೆಚ್ಚಳ ಕಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
6: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
7: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
8: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
7: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅನಿವಾಸಿ ಭಾರತೀಯರಿಗೆ ಸಂಪರ್ಕವನ್ನು ಇನ್ನಷ್ಟು ಹೆಚ್ಚಿಸಬೇಕು ಮತ್ತು ನವೀನ ಠೇವಣಿ ಉತ್ಪನ್ನಗಳನ್ನು ಪರಿಚಯಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಬ್ಯಾಂಕುಗಳು, ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಿದರು. ಬ್ಯಾಂಕುಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಭಾಗವಹಿಸುವಿಕೆಯು ವಿದೇಶಿ ಕರೆನ್ಸಿ ಒಳಹರಿವುಗಳನ್ನು ಸಜ್ಜುಗೊಳಿಸುವಲ್ಲಿ ವಿನಿಮಯ ಸೌಲಭ್ಯಗಳ ಪರಿಣಾಮಕಾರಿತ್ವ ಒತ್ತಿ ಹೇಳುತ್ತದೆ. ಅವರ ಭಾಗವಹಿಸುವಿಕೆಯು ಭಾರತದ ವಿದೇಶಿ ವಿನಿಮಯ ಮೀಸಲುಗಳನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಅಸ್ಥಿರತೆಯ ನಡುವೆ ಬಾಹ್ಯ ವಲಯದ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಕೊಲಂಬಿಯಾದ ಬುಕಾರಮಂಗ ನಗರದಲ್ಲಿ ಈ ತಿಂಗಳ 4-12ರವರೆಗೆ ನಡೆಯಲಿದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ ಜೈನ್, ಇಂದೋರ್ನ ರಿದ್ದೇಶ್ ಆನಂದ್ ಬೆಂಡಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ ಸುರಯ್ಯ ಹಾಗೂ ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಸ್ತಾನ, ದಕ್ಷಿಣ ಕೊರಿಯಾ ಹಾಗೂ ತೈವಾನ್ನೊಂದಿಗೆ ಜಂಟಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತೀಯ ತಂಡವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದು 5 ಚಿನ್ನದ ಪದಕಗಳ ಸಾಧನೆಯು ದೇಶದ ಯುವಶಕ್ತಿಯ ಅಪಾರ ಸಾಮರ್ಥ್ಯ ಹಾಗೂ ವಿಜ್ಞಾನ ಮತ್ತು ಸಂಶೋಧನೆಯ ಮೇಲಿನ ಅವರ ಆಸಕ್ತಿಗೆ ಮತ್ತೊಂದು ನಿದರ್ಶನವಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ನಾಳೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಈ ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಲಾರ್ಡ್ಸ್ನಲ್ಲಿ ನಡೆದ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಭಾರತ 270 ರನ್ಗಳಿಂದ ಮಣಿಸಿ ಐತಿಹಾಸಿಕ ವಿಜಯ ದಾಖಲಿಸಿದೆ. ಈ ಮೂಲಕ ಲಾರ್ಡ್ಸ್ನಲ್ಲಿ ನಡೆದ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ದಾಖಲೆಗೆ ಭಾರತದ ವನಿತೆಯರು ಪಾತ್ರರಾಗಿದ್ದಾರೆ. ಜಕಾರ್ತಾದಲ್ಲಿ ನಡೆಯುತ್ತಿರುವ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಉತ್ತಮ ಪ್ರದರ್ಶನ ಮುಂದುವರೆಸಿದ್ದು 23 ವರ್ಷದೊಳಗಿನ ವಿಭಾಗದಲ್ಲಿ 8 ಬಾಕ್ಸರ್ಗಳು ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ನಲ್ಲಿ ಸೋತ 7 ಬಾಕ್ಸರ್ಗಳು ಕಂಚಿನ ಪದಕ ಖಚಿತಪಡಿಸಿಕೊಂಡಿದ್ದಾರೆ. 23 ವರ್ಷದೊಳಗಿನ ಮಹಿಳೆಯರ ವಿಭಾಗದಲ್ಲಿ ನಿಶಾ, ನಿಖಿತಾ ಚಂದ್, ಕಾಜಲ್, ಮುಸ್ಕಾನ್ ಮತ್ತು ಪ್ರಿಯಾಂಕಾ ಫೈನಲ್ ಪ್ರವೇಶಿಸಿದ್ದಾರೆ. 23 ವರ್ಷದೊಳಗಿನ ಪುರುಷರ ವಿಭಾಗದಲ್ಲಿ ವಿಶ್ವನಾಥ್ ಸುರೇಶ್, ಗಂಗಾ ಹಾಗೂ ವಂಶಜ್ ಅಂತಿಮ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ತನು, ಪ್ರಾಚಿ, ಶಿವಾನಿ ಹಾಗೂ ನೈನಾ ಕಂಚಿನ ಪದಕ ಗೆದ್ದರೆ ಪುರುಷರ ವಿಭಾಗದಲ್ಲಿ ಹಿತೇಶ್, ನೀರಜ್ ಮತ್ತು ಇಶಾನ್ ಕಟಾರಿಯಾ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇದೇ ಬುಧವಾರ ನಡೆಯಲಿರುವ ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳ ಅಂತರದಿಂದ ಮಣಿಸಿದರೆ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಅಂತರದ ಜಯ ಸಾಧಿಸಿ ಸೆಮಿಫೈನಲ್ ಹಂತಕ್ಕೇರಿದೆ. ಇದೇ ಗುರುವಾರ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ, ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಭಾರತ ವನಿತಾ ತಂಡಕ್ಕೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
9: ಆಕಾಶವಾಣಿ ಬೆಂಗಳೂರು.

ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಭಕ್ತ ಕುಂಬಾರ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿ ಅವರ ಗೀತರಚನೆ ಇದೆ.

ವಿಠಲ ವಿಠಲ ಪಾಂಡುರಂಗ ಜಯ ಹರೇ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ

ಶ್ರೀ ಪುರಂದರದಾಸರು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಿ ಎನ್ ಪಾಂಡುರಂಗ ಅವರ ಗೀತ ರಚನೆ ಹಾಗೂ ಸಂಗೀತದಲ್ಲಿ ಎಸ್ ಪಿ ಬಾಲ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೀತೆ ಕೇಳಿದ್ರಿ. ಮತ್ತೊಂದು ಗೀತೆ ಶ್ರೀ ಪುರಂದರದಾಸರ ಚಿತ್ರದ್ದು.

ಕೇಳುಗ ಸ್ನೇಹಿತರೆ, ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳನ್ನು ಪುರಂದರ ದಾಸರು ಚಿತ್ರದಿಂದ ಕೇಳಿದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆ ಸತ್ಯಂ ಅವರ ಸಂಗೀತದಲ್ಲಿದೆ. ಘಂಟಸಾಲ ಅವರು ಹಾಡಿದ್ದಾರೆ. ಶ್ರೀರಾಮಾಂಜನೇಯ ಯುದ್ಧ ಚಿತ್ರದಿಂದ ಕೇಳಿ.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8 ಗಂಟೆ. ಈಗ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಈ ಚರ್ಚೆಯಲ್ಲಿ ಭಾಗವಹಿಸುವವರು ವೆಂಕಟೇಶ್, ಬೇವಿನ್ ಬೆಂಚಿ ಮತ್ತು ರಮಾ ಕುಲಕರ್ಣಿ.
1: ಆಕಾಶವಾಣಿ ರಾಯಚೂರು ಕೇಂದ್ರ ಕೇಳಿ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಬಸಣ್ಣ, ಏನಪ್ಪ ಏನು ಮಣ್ಣು ನೀರು ಹಾಕೋದು, ಅದು ಏನು ಅದನ್ನು ಹದ ಮಾಡೋದು, ಏನು ಕೆಲಸ ನಡೆಸಿದೆಯಲ್ಲ ಬಸಣ್ಣ?
2: ಹೌದಲ್ಲಮ್ಮ, ಮತ್ತೆ ನಾಳೆ ಮಣ್ಣತ್ತಿ ನಮಾಸ ಐತೆ. ಅದಕ್ಕಂತ
1: ಮಣ್ಣೆತ್ತು ಮಾಡ್ಲಕ್ ಹೊಂಟಿದೆ.
2: ಮಣ್ಣೆತ್ತು ಮಾಡಕತ್ತೀನಿ, ಜಿಗಿ ಮಣ್ಣು ತಂದಿನಿ. ಜಿಗಿ ಮಣ್ಣು ತಂದು ಅದನ್ನೆಲ್ಲ
1: ಹದ
2: ಮಾಡ್ಕೊಂಡು ರೆಡಿ ಮಾಡಿಟ್ಕೊಂತೀನಿ. ಆಮೇಲೆ ಎತ್ತನ ತಯಾರು ಮಾಡ್ಬೇಕಲ್ಲ,
1: ಪೂಜೆ ಮಾಡ್ಬೇಕು.
2: ಪೂಜೆ ಮಾಡ್ಬೇಕಲ್ಲ ನಾಳೆ.
1: ನೋಡು ಬಸಣ್ಣ, ದರಸಲ ಏನಾಗ್ತಿತ್ತು, ಇಷ್ಟೊತ್ತಿಗೆಲ್ಲ ಮಳಿ ಬಂದು ಭೂಮಿ ಎಲ್ಲ ತವಾಗಿ ಏನು ಮೆತ್ತಗಾಗಿರ್ತಿತ್ತು ಮಣ್ಣು, ಮಳೆ ಚೆನ್ನಾಗಿ ಸುರಿಬಿಟ್ಟಿರ್ತಿರ್ತಲ್ಲ. ಈ ಭೂಮಿಯೊಳಗಿನ ಮಣ್ಣೇ ಹದವಾಗಿದ್ದನ್ನ ತಂದು ಮನೆಯೊಳಗೆ ಎತ್ತುಗಳನ್ನ ಮಾಡ್ತಿದ್ವಿ. ಈಗ ಹೆಂಗದ ಹೇಳ ಪರಿಸ್ಥಿತಿ? ಈ ಸಲ
2: ಮಳೆ ಇಲ್ಲ,
1: ಎಲ್ಲಿ ಮೇದೊಳಗ ಒಂದ್ಸಲ ಆದದ್ ಮಳಿ, ಮತ್ತೆ ಮಳೆನೇ ಆಗಿಲ್ಲ. ಮಣ್ಣನ್ನೆಲ್ಲ ನೆನೆಸಿಟ್ಟೇ ನೀನು ಎತ್ತುಗಳನ್ನ ಮಾಡ್ಬೇಕು. ಈಗ
2: ಅದಕ್ಕೆ ನಾನು ಏನ್ ಮಾಡಿ ನೋಡಮ್ಮ, ಮನೆ ಹತ್ರ ಪಕ್ಕದಲ್ಲಿ ಒಂದು ಉತ್ತ ಐತೆ. ಆ ಉತ್ತ ಮಣ್ಣು ಚೆನ್ನಾಗಿ ಜಿಗಿ ಮಣ್ಣು, ಸ್ವಲ್ಪ ಮಣ್ಣು ತಗೊಂಡು ಎರಡೆತ್ತು ಒಂದು ಗ್ವಾದಲ್ಲಿ ತಯಾರು ಮಾಡಕ್ಕೆ ಎಷ್ಟು ಮಣ್ಣು ತಂದು ಅದ ಮಾಡ್ಕೊಂಡು ಇಟ್ಟಿನಿ, ತಯಾರು ಮಾಡ್ತೀನಿ ನೋಡಮ್ಮ. ನೀ ಹೇಳ್ದಂಗೆ ಈ ವರ್ಷ ಮಳೆ ಇಲ್ಲ, ನಮ್ಮ ರೈತರ ಕತೆ ಬಹಳ ದೂರ ಐತೆ.
1: ಆಕಾಶ
2: ನೋಡ್ಕೊಂತ ಕುಂತಿ
1: ನೋಡು, ಫುಲ್ ಮಾಡಾಗಿರ್ತದಪ್ಪ, ಇಂಥ ಪರಿ ಮಾಡಾಗ್ಯದ, ಮಳೆ ಬೀಳ್ತದೇನೋ ಬೀಳ್ತದಂತ ಕೂತಿರ್ತಾರ. ಗಾಳಿ ಅದಪ್ಪ, ಈಗ ಎಲ್ಲ ಮೋಡ ಕೊಚ್ಕೊಂಡು ಹೋಗ್ಬಿಡ್ತದ.
2: ಇನ್ನೇನು ಮಳೆ ಬೀಳ್ತದ ಅಂತ ಕುಂದಿರ್ತೀವಿ, ಬರ್ತದ
1: ನೋಡಮ್ಮ.
2: ರೈತರಿಗೆ ಯಾವಾಗ ಖುಷಿ ಆಗ್ತದ ಅಂದ್ರೆ, ಮುಂಗಾರು ಚಲೋ ಬಿತ್ತು ಅಂತಂದ್ರೆ, ಒಳ್ಳೆ ಬೆಳೆ ಬಂತಂದ್ರೆ, ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನ ಮುಗದಲ್ಲಿ ಸಂತೋಷ ಬರ್ತಕ್ಕಂಥದ್ದು ಯಾವಾಗ ಅಂದ್ರೆ ಒಳ್ಳೆ ಮಳೆ ಬಂದಾಗ.
1: ಸರಿಯಾದ
2: ಟೈಮಿಗೆ ಮಳೆ ಆಗ್ಬೇಕು. ಮಳೆ ಇಲ್ಲ ಅಂತಂದ್ರೆ ಬೆಳೆ ಇರಂಗಿಲ್ಲ, ಬೆಳೆ ಇಲ್ಲ ಅಂತಂದ್ರೆ ನಮ್ಮ ಬದುಕು ಇರಂಗಿಲ್ಲ, ರೈತನ ಮುಖದಲ್ಲಿ ಕಳೆ ಇರಂಗಿಲ್ಲ. ಈ ಪರಿಸ್ಥಿತಿ ಆಗ್ಯದ ನೋಡಮ್ಮ ರಮ. ಮುನ್ನೆತ್ತಿನ ಅಮಾಸ ಅಂತ ಹೇಳಿದಲ್ಲ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಸಡಗರದಿಂದ ಆಚರಣೆ ಮಾಡ್ತಾರೆ.
1: ಸಡಗರದ ಹಬ್ಬ ಯಾವಾಗ ಅಂದ್ರೆ, ಸರಿಯಾದ ಮುಂಗಾರು ಮಳೆ
2: ಬಂದಾಗ ಮಾತ್ರ.
1: ಎಲ್ಲ ಬೆಳೆಗಳು ಚೆನ್ನಾಗಿದ್ದು ಅಂದ್ರೆ ಅವ್ರಿಗಿರೋಷ್ಟು ಖುಷಿ ಈ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಬೇರೊಬ್ರಿಗೆ ಇರ್ತಿರ್ಲಿಲ್ಲ. ನಮಗ್ ಸಿಟಿ ಮಂದಿಗೆ ಅದು ಅಷ್ಟೊಂದು ಗೊತ್ತಾಗಲ್ಲ.
2: ನಮ್ಮ ಹಿರಿಯರು ಅದಕ್ಕೆ
1: ಅಮಾಸ್ಯದ ಬಹಳ ವಿಶೇಷ
2: ಐತೆ. ಮೇ ಕೊನೆ ಮತ್ತು ಜೂನ್ ಅಲ್ಲಿ ಒಳ್ಳೆ ಮಳೆ ಬಿದ್ದಿರ್ತದ, ಆ ಮಳೆ ನೋಡಿಕೊಂಡು ರೈತರು
1: ಬೆಳೆಗಳೆಲ್ಲ ಚೆನ್ನಾಗಿ
2: ಬರ್ತಿರ್ತಾವ. ಆ ಬೆಳೆ ನೋಡ್ಕೊಂಡು ಎತ್ತು ಅಂತಂದ್ರೆ ಆ ಮನೆಯ ಒಂದು
1: ಸಂಪತ್ತಿದ್ದಂಗೆ.
2: ಆಮೇಲೆ ಬಸವಣ್ಣ ಅಂತ ಪೂಜೆ ಮಾಡ್ತಾರೆ. ಬಸವಣ್ಣ ಪೂಜೆ ಮಾಡ್ತಂದ್ರೆ ಕಾಯಕ ಮಾಡ್ತಕ್ಕಂತ ಒಂದು ಎತ್ತುಗಳು, ಅವುಗಳನ್ನು ನಾವು ಗೌರವದಿಂದ ಕಾಣಬೇಕು. ಮೇ ತಿಂಗಳಲ್ಲಿ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಚೆನ್ನಾಗಿ ಅರಿಗಿರ್ತಾರೆ ಹೊಲನ, ಅದನ್ನ ಎಲ್ಲ ಹದ ಮಾಡಿರ್ತಾರ, ಹದ ಮಾಡಿ ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತಾರ. ಅದಕ್ಕೆಲ್ಲ ಕಾರಣ ಎತ್ತುಗಳು. ಆಗಿನ ಕಾಲದಲ್ಲಿ ನಮಗೆ ಹೊಲಗಳನ್ನು ಬಿತ್ತುವಂಥದ್ದು, ಹೊಲಗಳನ್ನು ಹದ ಮಾಡ್ತಕ್ಕಂಥದ್ದು, ಮತ್ತೆ ಕುಂಟೆ ಕೂರಿಗೆ ಏನೇ ಕೆಲಸ ಆಗಲಿ ಎಲ್ಲವೂ ಎತ್ತುಗಳ ಮೂಲಕ ಆಗ್ತಿದ್ವು. ಆ ಪೂಜೆ ಮಾಡುವಂಥ ಒಂದು ಸಾಂಸ್ಕೃತಿಕ ಒಂದು ಹಬ್ಬವಾಗಿ ನಾವು ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಈಗಲೂ ಕೂಡ ಆಚರಣೆ ಮಾಡ್ಕೊಂತ ಬಂದಿವಿ. ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗ, ಅವಿಭಾಜ್ಯ ಅಂಗ, ರೈತರ ಬದುಕಿನ ಅವಿಭಾಜ್ಯ ಅಂಗ ಅಂತ. ನಾನು
1: ಮಳೆನೇ ಸರಿಯಾಗಿ ಬಂದಿಲ್ಲ, ಸರಿಯಾಗಿ ಬಿತ್ತಿಲ್ಲ, ಬೆಳೆಗಳು ಏನು ಬೆಳೆಗಳಿಲ್ಲ. ನಾವು ಕೆಲವೊಂದು ಹತ್ತಿನೆಲ್ಲ ಬಿತ್ತರ ಎಲ್ಲ ಒಣಗಿಕತ್ತವ ಮಳೆ ಆಗಲಾರದೆ.
2: ರೈತರ ಏನಾದರೂ ದೇವ್ರು ಬೇಗ ಏನಾದರೂ ಕಣ್ತಾರೆ, ಈಗ ಈ ವಾರದಾಗ ಒಳಗಡೆ ಮಳೆ ಬಂತು ಅಂದ್ರೆ ಪಾರಾಗ್ತಿವಿ, ಇಲ್ಲಾಂದ್ರೆ ನಮ್ಮ ಕತೆ ಮುಗಿತು ನೋಡಮ್ಮ. ರೈತರದು
1: ಕೆಲವೊಂದು ದೇಶದೊಳಗ ಎಷ್ಟೋ ಮಳೆ ಆಗಿ ಎಷ್ಟೊಂದು ಅವಾಂತರಗಳಾಗಿ ನೋಡ್ತೀವಿ ನಾವು.
2: ಅಲ್ಲಿಗೆ ನಮ್ಮ ಹೊಲದಾಗ ಮಳೆ ಬಿದ್ದಿತ್ತು, ಪಕ್ಕದ ಹೊಲದ ಮಳೆ ಬರಬಾರ್ದು. ಕ್ಲೈಮೇಟ್ ಚೇಂಜ್ ಅಂತ ಅಂತಾರಲ್ಲ ವಿಜ್ಞಾನಿಗಳು, ಅದೇನು ಕ್ಲೈಮೇಟ್ ಚೇಂಜ್ ಆಗ್ತದಂತಲ್ಲ, ಹಂಗಾಗ್ಬಿಟ್ಟು ಈ ಮಳೆ ಎಲ್ಲಿ ಬೀಳ್ತದು ಗೊತ್ತಾಗಲ್ಲ. ಪ್ರಕೃತಿ ವಿಕೋಪ ಆಗಕತ್ತದ
1: ನೋಡ್ಬೋದು. ನಾವು ಪ್ರಕೃತಿಯನ್ನ ಹಾಳು ಮಾಡ್ಲಿಕತ್ತೀವಿ. ಹಾಳು ಮಾಡೋದ್ರಿಂದ ಏನಾಗ್ಯದ, ಇಷ್ಟೆಲ್ಲ ಅವಾಂತರಗಳು ಆಗ್ಲಿಕತ್ತಾವ ನೋಡಪ್ಪ.
2: ಹೌದು ನೋಡಮ್ಮ, ವರ್ಷ ವರ್ಷ ನಮ್ಮ ರೈತರು ಮಣ್ಣೆತ್ತುಗಳನ್ನ ತಗೊಂಡು ಹೋಗ್ತಾರಲ್ಲ, ಯಾಕಂದ್ರೆ ಎಲ್ಲರೂ ಮಾಡಕ್ ಆಗಲ್ಲ, ಎತ್ತುಗಳನ್ನ ಮಾಡಿ ಪೂಜೆ ಮಾಡಕ್ ಆಗಲ್ಲ. ಹಾಗಾಗಿ ವರ್ಷ ವರ್ಷ ಮುಂಗಾರು ಸಮಯದಲ್ಲಿ ಈ ಮಣ್ಣಿನ ಕೊರತೆ ಆಗ್ಲಾರ್ದಂಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಕೋಸಿಗಿಂದ ಬಂದಿರತಕ್ಕಂಥ ಜನ,
1: ನಮ್ಮ ಊರ ಪಕ್ಕದ
2: ಕೋಸಿಗೆ ಐತಲ್ಲ, ಅಲ್ಲಿ ಈ ಮಣ್ಣತ್ತಿನ ತಯಾರು ಮಾಡ್ತಕ್ಕಂಥ ಸಮುದಾಯ ಕೋಸಿಗೆ ಕುಮಾರರು ಬರ್ತಾರ, ವರ್ಷ ವರ್ಷ ಬರ್ತಾರಂತ. ಅವ್ರು 25 ವರ್ಷಗಳಿಂದ ಬಂದು ರಾಮಲಿಂಗೇಶ್ವರ ಗುಡಿ ಹತ್ರ ಕರಿ ಮಣ್ಣನ್ನು ತಂದು, ಅಂದ್ರೆ ಜಿಗಿ ಮಣ್ಣನ್ನು ತಂದು ಅಲ್ಲಿ ಎತ್ತುಗಳನ್ನು ತಯಾರು ಮಾಡ್ತಾರೆ. ಎಷ್ಟು ಅವ್ರಿಗೆ ಅಲ್ಲಿ ಆದಾಯ ಬರ್ತದ, ಅವ್ರಿಗೆ ಎತ್ತುಗಳನ್ನು ಮಾಡ್ತಕ್ಕಂಥ ಖುಷಿನೂ ಕೂಡ ಇರ್ತದ. ಆಮೇಲೆ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಈಗ 7-8 ಸಾವಿರ
1: ಮೊದಲು ಮನೆಯೊಳಗ ನಮ್ಮ ಹಿರಿಯರಾಗ್ಲಿ ಮತ್ತೆ ನಾವಾಗ್ಲಿ ಮಾಡ್ತಿದ್ವಿ ಬಸವಣ್ಣ, ನಾವು ಮಾಡ್ತಿದ್ವಿ.
2: ಈಗ ಏನು ಮಾಡಕ್ ಆಗಲ್ಲ ಇವರಿಗೆ, ಅದೊಂದು ವ್ಯಾಪಾರ ಆಗ್ಬಿಡ್ತು. ವ್ಯಾಪಾರ ಆಯ್ತು. 7-8 ಸಾವಿರ, 9 ಸಾವಿರ ಎತ್ತುಗಳು ತಯಾರು ಮಾಡ್ತಾರಂತ, ತಯಾರು ಮಾಡಿ ಮಾರಾಟ ಮಾಡ್ತಾರಂತ. ಅವ್ರಿಗೆ ಆದಾಯ ಕೂಡ ಬರ್ತದ, ಅವ್ರು ಬದುಕು ಕೂಡ ಆಗ್ತದ. ಆಮೇಲೆ ಎಲ್ಲಿ ಎತ್ತುಗಳು ಮಾಡ್ಕೊಂಡು ಕುಂದ್ರಕ್ ಆಗತ್ತಪ್ಪ, ಅಲ್ಲಿ ರೆಡಿಮೇಡ್ ಮಾಡಿರ್ತಾರ, ಒಂದು 100-200 ರೂಪಾಯಿ ಖರ್ಚು ಮಾಡಿದ್ರೆ ಆಯ್ತು ಅಂತೇಳಿ ತಗೊಂಡು ಬಂದು ಪೂಜೆ ಮಾಡೋ ಕೆಲಸ ಅಷ್ಟು ಉಳ್ಕೊಂಡದ ನಮ್ಮ ರೈತರದ್ದು. ನಾನಂತೂ ಮನೆಗೆ ತಯಾರು ಮಾಡೇನಿ. ಯಾರಾದ್ರೂ ಬೇಕಿದ್ರೆ ರಾಮಲಿಂಗೇಶ್ವರ ಗುಡಿ ಹತ್ರ ಹೋಗ್ಬಿಟ್ರೆ ಅಲ್ಲೆಲ್ಲ ಎತ್ತುಗಳು ತಯಾರು ಮಾಡಿಟ್ಟಾರತ್ತ, ಎತ್ತು ಗ್ವಾದ್ಲಿ ಆಮೇಲೆ ಇಲಿ ತಯಾರು
1: ಮಾಡಿ ಪೂಜೆ ಮಾಡೋರು ತಗೊಂಡ್ಬಿಡ್ತಾರೆ ನೋಡಿ.
2: ಹೌದೌದು, ಈಗೆಲ್ಲ ತುಂಬಾ ಬದಲಾವಣೆ ಆಗ್ಯದ. ಅದೇನು ಯುವಕರ ಬಗ್ಗೆ ದೇಶದಲ್ಲಿ ಸಾಕಷ್ಟು ರೀತಿಯ ಕೌಶಲ್ಯಗಳು ಮಾಡಬೇಕು, ಯುವ ಕೌಶಲ್ಯ ಅಭಿವೃದ್ಧಿ ಮಾಡಬೇಕು, ಯುವಕರಲ್ಲಿ ಕೌಶಲ್ಯ ಕೊಡಬೇಕು ಅಂತೇಳಿ ಸಾಕಷ್ಟು ಸರ್ಕಾರ ಯೋಜನೆಗಳು ಹಾಕೊಂಡದ. ಹೌದಲ್ಲ, ಅದರಲ್ಲಿ ಯುವ ಕೌಶಲ್ಯ ಅಭಿವೃದ್ಧಿ ಅನ್ನುವಂಥದ್ದು ಒಂದು ಸ್ಕೀಮ್ ಕೂಡ ಐತೆ, ನಿನ್ಗೆ ಗೊತ್ತದ.
1: ಪ್ರತಿ ವರ್ಷ ಜುಲೈ 15ರಂದು ವಿಶ್ವ ಯುವ ಕೌಶಲ್ಯ ದಿನವನ್ನಾಗಿ ಆಚರಣೆಯನ್ನ ಮಾಡ್ತಾರೆ. ಯುವ ಜನರೊಳಗೆ ಕೌಶಲ್ಯ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸೋದಕ್ಕೆ ಮತ್ತು ಉದ್ಯೋಗಾವಕಾಶವನ್ನು ಹೆಚ್ಚಿಸೋ ಸಲುವಾಗಿ ವಿಶ್ವಸಂಸ್ಥೆ 2014ರೊಳಗೆ ಈ ದಿನವನ್ನು ಆಚರಣೆ ಮಾಡಬೇಕಂತ ಘೋಷಣೆ ಮಾಡಿತು. ವಿಶ್ವ ಯುವ ಕೌಶಲ್ಯ ದಿನದ ಇತಿಹಾಸ ಮತ್ತು ಮಹತ್ವ ಏನು ಅಂತ ಹೇಳಿದ್ರೆ, ಯುವ ಜನತೆಗೆ ಉದ್ಯೋಗ, ಯೋಗ್ಯವಾದ ಕೆಲಸ ಮತ್ತು ಸ್ವಯಂ ಉದ್ಯೋಗವನ್ನು ಕಂಡುಕೊಳ್ಳೋದಕ್ಕೆ ಅಗತ್ಯವಿರುವ ಕೌಶಲ್ಯಗಳನ್ನು ಒದಗಿಸೋದು ಇದರ ಮುಖ್ಯ ಉದ್ದೇಶ ನೋಡಪ್ಪ. ಈ ದಿನ ಬದಲಾಗುತ್ತಿರುವ ಜಗತ್ತಿನೊಳಗೆ ಯುವ ಸಮೂಹವು ಅಭಿವೃದ್ಧಿ ಹೊಂದೋದಕ್ಕೆ ಅಗತ್ಯವಿರುವ ಕೌಶಲ್ಯಗಳ ಸಬಲೀಕರಣದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತದೆ. 2026ರ ಅಂದರೆ ಈ ವರ್ಷದ ಒಂದು ಧ್ಯೇಯ ವಾಕ್ಯ ಏನು ಅಂತ ಹೇಳಿದರೆ, ಉಜ್ವಲ ಭವಿಷ್ಯಕ್ಕಾಗಿ ಕೌಶಲ್ಯಗಳ ಮೂಲಕ ಯುವಕರನ್ನು ಸಬಲೀಕರಣಗೊಳಿಸುವುದು ಅನ್ನುವಂಥದ್ದು. ಈ ಒಂದು ಧ್ಯೇಯ ವಾಕ್ಯ ಏನನ್ನು ಹೇಳ್ತದೆ ಅಂತ ಹೇಳಿದರೆ, ಯುವ ಜನರನ್ನು ತಾಂತ್ರಿಕ ಕೌಶಲ್ಯಗಳು, ಉದ್ಯಮಶೀಲತೆ ಮತ್ತು ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಗೆ ಸಿದ್ಧಗೊಳಿಸುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸ್ತದೆ ನೋಡಪ್ಪ. ಬಸಣ್ಣ, 2014ರೊಳಗೆ ಯುಎನ್ ಜನರಲ್ ಅಸೆಂಬ್ಲಿಯಿಂದ ಘೋಷಿಸಲ್ಪಟ್ಟ ಈ ದಿನ ಜಾಗತಿಕ ಯುವ ನಿರುದ್ಯೋಗವನ್ನು ನಿಭಾಯಿಸೋದಕ್ಕೆ ಮತ್ತು ವೇಗವಾಗಿ ವಿಕಸಿಸುತ್ತಿರುವ ಕಾರ್ಯಪಡೆಗೆ ಯುವಕರನ್ನು ಸಿದ್ಧಪಡಿಸೋದಕ್ಕೆ, ಅಂದರೆ ಅವರು ಬರೀ ಒಂದು ಯಾವುದೋ ಒಂದು ಡಿಗ್ರಿ ಪಡ್ಕೊಂಡು ಕೂತ್ಕೊಂಡ್ಬಿಟ್ರೆ
2: ಆಗಲ್ಲ. ಇವಾಗ
1: ಸ್ಕಿಲ್ ಬೇಕು ಅವರಿಗೆ. ಸ್ಕಿಲ್ ಅನ್ನು ಕೊಟ್ಟಾಗ ಮಾತ್ರ ಏನಾಗ್ತದೆ, ಯುವಕರು ನಮ್ಮ ದೇಶದ ಆಸ್ತಿ ಆಗ್ಲಿಕ್ಕೆ ಸಾಧ್ಯ. ತಮ್ಮ ಕೌಶಲ್ಯದಿಂದ ಕೆಲಸವನ್ನು ಮಾಡಿದ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದಲ್ಲ. ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಗೆ ಒತ್ತು ನೀಡೋದು ಇದರ ಉದ್ದೇಶ ಆಗಿದೆ ನೋಡಪ್ಪ. ಸುಸ್ಥಿರ ಸಮಾಜವನ್ನು ನಿರ್ಮಿಸೋದಕ್ಕೆ ತಾಂತ್ರಿಕ, ಡಿಜಿಟಲ್, AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಲ್ಲ ನಾವು,

0: ಅವ್ರಿಗೆ ಬಹಳ ಪ್ರಾಬ್ಲಮ್ ಆಗಿಬಿಡ್ತದ. ಸುಮ್ನೆ ಏನೋ ಒಂದು ಡಿಗ್ರಿ ಗಿಗ್ರಿ ಓದಿ ಕೂತ್ಬಿಟ್ರೆ ಇವಾಗಿನ ಕಾಲಕ್ಕೆ ನಡೆಯಂಗಿಲ್ಲ. ಈಗ ನೀ ಹೇಳಿದಲ್ಲ ಈಗ ಆಂಗ್ಲೇಯ ಸ್ಕಿಲ್ ಬೇಕು ಅಂತ ಹೇಳಿದ್ದು, ಜಾಗತಿಕವಾಗಿ ಸುಮಾರು 273 million ಯುವಕರು ಪ್ರಸ್ತುತ ಔಪಚಾರಿಕ ಕೌಶಲ್ಯ ವರ್ಗ ಮಾರ್ಗಗಳಿಂದ ದೂರ ಇದ್ದಾರೆ ಅನ್ನುವಂತ ಒಂದು ವರದಿ. ಅಂದ್ರೆ ಅಷ್ಟು ಯುವ ಸಮೂಹ ಅವ್ರಿಗೆ ಸ್ಕಿಲ್ಲೇ ಇಲ್ಲದೆ ಯಾವುದೋ ಒಂದು ಡಿಗ್ರಿ ಪಡ್ಕೊಂಡು ಸುಮ್ನೆ ಕುತ್ಕೊಂಡ್ಬಿಟ್ರೆ ಆಯಾ ದೇಶಕ್ಕೆ ಎಷ್ಟು ನಷ್ಟ ಅನ್ನುವಂಥದ್ದು.
1: ನೋಡಮ್ಮ, ಲಕ್ಷಗಟ್ಟು ಜನ ಡಿಗ್ರಿಗಳನ್ನು ಪಡ್ಕೊಂತಾರೆ ವರ್ಷ ವರ್ಷ, ಪಡ್ಕೊಂಡು ಸ್ಪರ್ಧಾತ್ಮಕ ಯುಗಕ್ಕೆ ಹೊರಗೆ ಬರ್ತಾರೆ. ಅಲ್ಲಿ ಸ್ಪರ್ಧೆ ಮಾಡ್ಬೇಕಾಗ್ತದ, ಯಾರೆಲ್ಲ ಸ್ಕಿಲ್ ಇರ್ತದ, ಯಾರೆಲ್ಲ ಪ್ರತಿಭೆ ಇರ್ತದ, ಯಾರೆಲ್ಲ ವಿಶಿಷ್ಟವಾದ ಕೌಶಲ್ಯಗಳು ಇರ್ತವ, ಅವರು ಮಾತ್ರ ಆ ಒಂದು ಮಾರ್ಕೆಟಲ್ಲಿ ಆ ಒಂದು ಇದರಲ್ಲಿ ಉಳ್ಕೊಳ್ಳಕ್ಕೆ
0: ಸಾಧ್ಯತೆ
1: ಆಗ್ತದೆ. ವೃತ್ತಿಪರ ಕೌಶಲ್ಯಗಳನ್ನು ಯುವಕರಲ್ಲಿ ಕೊಡುವಂತ ಒಂದು ಅನೇಕ ಯೋಜನೆಗಳು ಸರ್ಕಾರ ಹಾಕೊಂಡದ, ಅದನ್ನು ಯುವಕರು ಇವತ್ತು ಬಳಸ್ಕೋಬೇಕು. ಈಗ ಸ್ಕಿಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಒಂದು ಯೋಜನೆ ಹಾಕೊಂಡು ಸರ್ಕಾರ ಯುವಕರಲ್ಲಿ ಅವ್ರಿಗೆ ಯಾವ್ದು ಯಾವ್ದ್ರಲ್ಲಿ ಆಸಕ್ತಿ ಇದೆ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಬಂದಿದೆ, ಈಗಲೂ ಮಾಡ್ತಾ ಇದೆ. ಅದನ್ನು ಯುವಕರು ಬಳಸ್ಕೋಬೇಕು ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಆ ದಿನಾಚರಣೆ ಉದ್ದೇಶ ಅದೇ ಇರ್ತದ ಅಂತ ನನಗನ್ನಿಸ್ತದೆ. ಯುವಕರಿಗೆ ಈ ಕೌಶಲ್ಯ ಅಭಿವೃದ್ಧಿ ಬಗ್ಗೆ ಹೇಳುವಾಗ ಭಾಳ ಪ್ರಯೋಜನಗಳು ಬರ್ತದೆ ನೋಡಮ್ಮ. ಈಗ ಮತ್ತು ಹೆಚ್ಚಿನ ಗಳಿಕೆ ಸಾಮರ್ಥ್ಯ ಬರಬೇಕಂದ್ರೆ ವೃತ್ತಿಪರ ತರಬೇತಿಯು ಹೆಚ್ಚಾಗಿ ಹೆಚ್ಚಿನ ವೇತನ ಮತ್ತು ಉತ್ತಮ ವೃತ್ತಿ ಪ್ರಗತಿಗೆ ಕಾರಣವಾಗ್ತದಂತ. ಅವರಲ್ಲಿ ಒಂದು ಏನಾದರೂ ಒಳ್ಳೆಯ ಒಂದು ಸಾಮರ್ಥ್ಯ ಮತ್ತು ವೃತ್ತಿಪರ ತರಬೇತಿ ಪಡ್ಕೊಂಡಾಗ ಮಾತ್ರ ಮತ್ತು ಅವರಲ್ಲಿ ತಕ್ಕಂಥ ವೇತನ ಕೂಡ ಪಡ್ತಾರಂತ. ನೋಡಮ್ಮ, ಈಗ ಕೌಶಲ್ಯಪೂರ್ಣ ಯುವಕರು ತಮ್ಮ ಜೀವನದಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ತೃಪ್ತಿಯನ್ನು ಅನುಭವಿಸ್ತಾರೆ. ಯಾರಲ್ಲಿ ಕೌಶಲ್ಯ ಇರ್ತದ ಅಂತ ಯುವಕರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚು ಆತ್ಮವಿಶ್ವಾಸ ಹೊಂದಿರ್ತಾರಂತ ನಮ್ಗೆ ಗೊತ್ತಾಗ್ತದೆ.
0: ಈಗ ಒಂದು ನಾವು ಕೆಲಸ ಏನಾದ್ರೂ ಮಾಡಿದ್ವಿ ಅಂತ ತಿಳ್ಕೊ, ಆ ಕೆಲಸದಿಂದ ನಮ್ಗೆ ತೃಪ್ತಿ
1: ಆಗ್ಬೇಕು. ನಾನು ಇಂಜಿನಿಯರ್ ಮಾಡಿದ್ದೀನಿ, ಇಂಜಿನಿಯರ್ ಮಾಡಿದ್ದೀನಿ, ಆ ಒಂದು ಕ್ಷೇತ್ರದಲ್ಲಿ ನಾನು ಪರ್ಫೆಕ್ಟ್ ಇದ್ದಾಗ ನನಗೆ ಗೌರವ ಹೆಚ್ಚಾಗ್ತದೆ, ನನ್ನ ವೃತ್ತಿ ಬಗ್ಗೆ ನನಗೆ ಪ್ರೀತಿ ಕೂಡ ಹೆಚ್ಚಾಗ್ತದೆ, ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತದೆ.
0: ಒಂದು ಗೌರವ ಅಥವಾ ನಿಮಗೆ ಅಪ್ರಿಸಿಯೇಷನ್ ಬಂದ್ರೆ ನಿಮಗೆ ಕೆಲಸ ಮಾಡ್ಬೇಕನ್ನೋ ಇನ್ನೂ ಹುಮ್ಮಸ್ಸು ಜಾಸ್ತಿ
1: ಆಗ್ತದೆ. ಹೌದು, ಜೊತೆಗೆ ಈಗ ತಾಂತ್ರಿಕ ಕೌಶಲ್ಯಗಳು ಯುವಕರಿಗೆ ಹೊಸ ಕೈಗಾರಿಕೆಗಳು ಮತ್ತು ವಲಯಗಳಿಗೆ ಹೊಂದಿಕೊಳ್ಳುವಂತ ಅನುವು ಮಾಡಿಕೊಡ್ತದೆ ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ತಾಂತ್ರಿಕ ಕೌಶಲ್ಯಗಳು ಯುವಕರಲ್ಲಿ ಇತ್ತಂದ್ರೆ ಅವರು ಕೈಗಾರಿಕೆಗಳಿಗೆ ಹೋಗೋದಾಗಿರ್ಬೋದು ಅಥವಾ ಹೊಸ ಹೊಸ ವಲಯಗಳಿಗೆ ಹೊಂದಿಕೊಳ್ತಕ್ಕಂತ ಒಂದು ಅವಕಾಶ ಮಾಡಿಕೊಡ್ತದೆ ಅಂತ ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ನೋಡಿ. ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸೋದು ನಿರಂತರ ಕಲಿಕೆ. ಈ ಕೌಶಲ್ಯಗಳು ಅಭಿವೃದ್ಧಿಪಡಿಸ್ಬೇಕಂದ್ರೆ ಅದು ಯಾವಾಗಲೂ ಕಲಿತನೇ ಇರಬೇಕಂತ ಮತ್ತು ವೈಯಕ್ತಿಕ ಅಭಿವೃದ್ಧಿಯನ್ನು ಪ್ರೋತ್ಸಾಹ ಕೊಡ್ತದೆ ಅಂತ ನಮಗೆ ಗೊತ್ತಾಗ್ತದೆ. ಜೀವನ ಪರ್ಯಂತ ನಾವು ಯಾವುದಾದ್ರೂ ಕಲಿಯಲೇಬೇಕು. ಈ ಕೌಶಲ್ಯ ಯಾವುದಾದ್ರೂ ಒಂದು ಕಲಿತಿದ್ವಿ ಅಂದರೆ ಅದನ್ನು ಇನ್ನೂ ಹೊಸ ಹೊಸ ಅದರಲ್ಲಿ ಡೆವಲಪ್ಮೆಂಟ್ ಮಾಡ್ಕೊತ ಹೋಗ್ಬೋದು ಅಂಥದ್ದು ಏನಿದೆಯಲ್ಲ ಅದನ್ನು ಕಲಿಕೆ ಅನ್ನುವಂಥದ್ದು ಜೀವನ ಪರ್ಯಂತ ಕಲಿತಕ್ಕಂಥ ವಿಚಾರ ಅಂತ ನಮ್ಗೆ ಗೊತ್ತಾಗ್ತದೆ. ಜೊತೆಗೆ ವಿಶ್ವ ಯುವ ಕೌಶಲ್ಯ ದಿನವನ್ನು ಆಚರಿಸುವಂಥ ಚಟುವಟಿಕೆಗಳ ಬಗ್ಗೆ ಮಾತಾಡುವಾಗ UN ಮತ್ತು ಯುನಿಸೆಫ್ ಆಯೋಜಿಸಿರುವ ಆನ್ಲೈನ್ ವೆಬಿನಾರ್ಗಳು, ಕಾರ್ಯಾಗಾರಗಳು ಮತ್ತು ಪ್ಯಾನೆಲ್ ಚರ್ಚೆಗಳು ಅಲ್ಲಿ ಭಾಗವಹಿಸಿದಾಗ ಯುವಕರಿಗೆ ಹೊಸ ಹೊಸ ಆಲೋಚನೆಗಳು ವಿಚಾರಗಳು ಬರ್ತಾವಂತ. ಮತ್ತು ಪ್ರಾಯೋಗಿಕ ಕೌಶಲ್ಯ ಅನ್ವಯಿಕೆಗಳನ್ನು ಎತ್ತಿ ತೋರಿಸುವ ಛಾಯಾಚಿತ್ರ, ಪ್ರಬಂಧ, ಕೌಶಲ್ಯ ಸ್ಪರ್ಧೆಗಳಂತಹ ಸ್ಪರ್ಧೆಗಳಲ್ಲಿ ಯುವಕರು ಭಾಗವಹಿಸಬೇಕು. ಜೊತೆಗೆ ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅಂತ ನಾವೇನು ಈಗ ಬಳಸ್ಕೊಳ್ತೀವಿ ಮಾತಾಡ್ತೀವಿ, ಬಳಸಿಕೊಂಡ ಸಾಮಾಜಿಕ ಮಾಧ್ಯಮದಲ್ಲಿ ಯಶಸ್ಸಿನ ಕಥೆಗಳು, ಈಗ ಡೆವಲಪ್ ಸಕ್ಸಸ್ ಸ್ಟೋರಿಗಳು ಅಂತ ಯಶಸ್ವಿ ಕಥೆಗಳು ಅಂತ ನಾವು ಸಕ್ಸಸ್ಫುಲ್ ಸ್ಟೋರಿಗಳು ಇರ್ತವೆ, ಅದರಿಂದ ಸ್ಫೂರ್ತಿ ಪಡ್ಕೊಂಡು ಇನ್ನೂ ಉತ್ತಮವಾದಂಥ ಕೌಶಲ್ಯಗಳನ್ನು ಪಡೆಯುವಂತಹ ಒಂದು ಅವಕಾಶ ಇರ್ತದೆ. ಅದನ್ನು ಯುವಕರು ಬಳಸ್ಕೋಬೇಕು ಅನ್ನುವಂಥದ್ದು ಈ ಒಂದು ದಿನಾಚರಣೆ ಆಚರಣೆ ಸಂದರ್ಭದಲ್ಲಿ ಎಲ್ಲರಿಗೆ ಒಂದು ಮಾರ್ಗದರ್ಶನ ನೀಡಲಾಗ್ತದೆ ಅಂತ ನೋಡಮ್ಮ. ನೋಡಮ್ಮ, ಈ ಒಟ್ಟಾರೆಯಾಗಿ ನನಗನ್ನಿಸ್ತದೆ ಇತ್ತೀಚಿನ ನಮ್ಮ ಭಾರತದ ಯುವಕರಿಗೆ ಒಳ್ಳೆಯ ವೃತ್ತಿಪರ ಕೋರ್ಸ್ಗಳು ಇದಾವೆ. ಆ ವೃತ್ತಿಪರ ಕೋರ್ಸ್ಗಳಲ್ಲಿ ಯುವಕರನ್ನು ಸೇರಿಸಿ ಅವರಲ್ಲಿ ಹೊಸ ಹೊಸ ಸ್ಕಿಲ್ಗಳನ್ನು ಹೊಸ ಹೊಸ ಆಲೋಚನೆಗಳನ್ನು ಕೊಡುವುದರ ಮೂಲಕ ಈ ಅಭಿವೃದ್ಧಿ ಏನು ಆಗ್ತಾ ಇದೆಯಲ್ಲ ದೇಶ, ಅಭಿವೃದ್ಧಿ ಆಗುವಂಥ ದೇಶದಲ್ಲಿ ಯುವಕರು ಹೆಚ್ಚಿನ ರೀತಿಯಲ್ಲಿ ಕೌಶಲ್ಯಗಳನ್ನು ಬಳಸ್ಕೊಂಡು ಮುಂದಕ್ಕೆ ಹೋಗ್ಬಿಟ್ರೆ ನಮ್ಮ ದೇಶ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ.
0: ಅಂದರೆ ನಾಳಿನ ಸಮಾಜವನ್ನು ರೂಪಿಸುವ ಜ್ಞಾನ, ಸೃಜನಶೀಲತೆ ಮತ್ತು ಕೌಶಲ್ಯಗಳಿಂದ ನಮ್ಮ ಯುವಕರನ್ನ ಸಜ್ಜುಗೊಳಿಸುವುದು ವಿಶ್ವ ಯುವ ಕೌಶಲ್ಯ ದಿನವನ್ನು ಆಚರಣೆ ಮಾಡಿದರೆ ಅದಕ್ಕೊಂದು ಅರ್ಥ ಇರ್ತದೆ.
1: ಯುವಕರು ತಮ್ಮನ್ನು ತಾವು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಸಂದರ್ಭ ಬಂದಾಗ ಆ ಸ್ಪರ್ಧಾತ್ಮಕ ಯುಗದಲ್ಲಿ ಹೊಸ ಆಲೋಚನೆಗಳು ಹೊಸ ಸ್ಕಿಲ್ ಇದ್ದಾಗ ಮಾತ್ರ ಆ ಒಂದು ಸ್ಪರ್ಧೆಯಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಅಂತ ನನಗನ್ನಿಸ್ತದೆ. ಆ ಒಂದು ಸ್ಪರ್ಧೆಗೆ ಎಲ್ಲರೂ ಯುವಕರು ಒಡ್ಡಿಕೊಳ್ಳಬೇಕಂತಂದರೆ ತಯಾರು ಮಾಡಿಕೊಳ್ಳಲೇಬೇಕು. ತರಬೇತಿಗಳನ್ನು ಪಡ್ಕೊಂತ ಹೋದ್ರೆ ಖಂಡಿತ ಸಕ್ಸಸ್ ಆಗ್ತದೆ,
0: ತನ್ನ ಜೀವನದೊಳಗೆ ಅಥವಾ ಸ್ಟ್ಯಾಂಡ್ ಆಗ್ಲಿಕ್ಕೆ
1: ಸಾಧ್ಯತೆ ಇದೆ ಅಂತ ನಾವು ಅಂತೀವಿ. ಸ್ಕಿಲ್ ಏನಪ್ಪ ಸ್ಕಿಲ್, ರೈತರಲ್ಲಿ ಸ್ಕಿಲ್ ಇರೋಂಗಿಲ್ಲ,

0: ಕುಂಟೆ ಹೊಡಿಬೇಕಂದ್ರೆ ಅದೊಂದು ಸ್ಕಿಲ್ಲು, ಕೂರಿಗೆ ಹಾಕ್ಬೇಕಂದ್ರೆ ಅದೊಂದು ಸ್ಕಿಲ್ಲು,
1: ಹೌದು
0: ಆಮೇಲೆ ಬಿತ್ತಬೇಕಂದ್ರೆ ಅದೊಂದು ಸ್ಕಿಲ್ಲು,
1: ಹೌದು
0: ಏನೇ ಮಾಡ ಅಲ್ಲಿ ಸ್ಕಿಲ್ ಇರ್ತದ.
1: ಕೃಷಿಕಂದು ಒಂದು ಸ್ಕಿಲ್
0: ಸ್ಕಿಲ್ಲನೇ, ಕೃಷಿ ಅಷ್ಟೇ ಅಲ್ಲ, ಈಗ ನೀನು ಹೇಳ್ದ ಎತ್ತು ತಯಾರು ಮಾಡ್ತಾರ, ಎತ್ತು ತಯಾರು ಮಾಡಕ್ಕೆ ಎಲ್ರಿಗೂ ಬರ್ತದ?
1: ಬರಲ್ಲ,
0: ಮಣ್ಣೆ ಮಣ್ಣೆ ಎತ್ತನಲ್ಲಿ ಬರಂಗಿಲ್ಲ, ಅದೊಂದು ಸ್ಕಿಲ್ಲೇ.
1: ಸ್ಕಿಲ್
0: ಈಗ ಮಣ್ಣಿನಲ್ಲಿ ಎಷ್ಟೋ ಮೂರ್ತಿಗಳನ್ನು ತಯಾರು ಮಾಡ್ತಾರೆ, ದೇವರ ಮೂರ್ತಿಗಳನ್ನು ತಯಾರು ಮಾಡ್ತಾರೆ, ಮಣ್ಣಿನಲ್ಲಿ ಎಷ್ಟೋ ಬೇರೆ ಬೇರೆ ಆಕಾರಗಳನ್ನು ತಯಾರು ಮಾಡ್ತಕ್ಕಂಥ ಸ್ಕಿಲ್ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆ ಸ್ಕಿಲ್ ಇದ್ದಾಗ ಮಾತ್ರ ಅಂಥ ಆಕೃತಿಗಳನ್ನು ಮಾಡ್ಕೊಳ್ಳೋಕ್ಕೆ ಸಾ ಸ್ಕಿಲ್ಲನ್ನು ಯಾರಲ್ಲಿ ಹೆಚ್ಚಾಗಿರ್ತದ ಅವರು ಮಾರ್ಕೆಟಲ್ಲಿ ಈ ಜಗತ್ತಿನಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ, ಜೊತೆಗೆ ಒಂದು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯತೆ ಇರ್ತದೆ. ನೋಡಮ್ಮ, ನನಗಂತೂ ಮತ್ತೆ ಹೋಗ್ಬೇಕಾಗಿಲ್ಲ ಹೊಲಕ್ಕೂ, ಅಟ್ಲೀಸ್ಟ್ ದಿನನಿತ್ಯ ನಮ್ಮ ಕಾಯಕದೆ ಅಲ್ವಾ, ಏನು ಮಳೆ ಇಲ್ದಿದ್ರು ಕೂಡ ಸುಮ್ಮನೆ ಆದರೂ ಹೊಲಕ್ಕೆ ಹೋಗ್ಬೇಕು, ಹೊಲ ನೋಡಿ ಬರಬೇಕು ನಾನು. ಹಂಗಾಗಿ ಹೊಲಕ್ಕೆ ಹೊಂಟಿನಿ ನೋಡಮ್ಮ, ಏನು ಚಾಗಿ ಏನನ್ನು ಮಾಡ್ತಿದ್ದೆ ಮಾಡ್ಬಿಡು, ಸ್ವಲ್ಪ ಚಾ ಕುಡಿದು ಹೋಗ್ಬಿಡ್ತೀನಿ. ಆಯ್ತಾಯ್ತು.
2: ಇದುವರೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆಯನ್ನು ಕೇಳಿದಿರಿ. ಭಾಗವಹಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ ಮತ್ತು ರಮಾ ಕುಲಕರ್ಣಿ.
3: ಈಗ ಕೆಲವು ಭಾವಗೀತೆಗಳನ್ನು ಕೇಳಿ.

0: ಇದುವರೆಗೂ ಭಾವಗೀತೆಗಳನ್ನು ಕೇಳಿದ್ರಿ.
1: ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
2: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
1: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
2: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
3: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
2: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
3: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನು ಸಂಪೂರ್ಣ ಉಳಿತಾಯ.
2: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
3: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
2: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
3: ಡಿಟಿಎಚ್ ಪ್ರಸಾರ ಸೇವೆ,
2: ಡಿಡಿ ಡೈರೆಕ್ಟ್ ಪ್ಲಸ್ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಡ್

0: ಕೆಟ್ಟದಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್, ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ.

ಸಮಯ 8:30. ಈಗ ಜನಪದ ಸಂಗೀತ. ರಾಯಚೂರು ತಾಲೂಕಿನ ಯಾಪಲ್ದಿನ್ನಿ ಗ್ರಾಮದ ಕ್ರಮಣ್ಣ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳನ್ನು ಕೇಳಿ ಅದಕ್ಕೂ ಮುಂಚೆ ಈ ಪ್ರಕಟಣೆ.

0: 9. Good night.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:15. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ಭಾವಗೀತೆಗಳು. ಮೊದಲಿಗೆ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ್ದಾರೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಕೇಳಿ.

ಇದುವರೆಗೂ ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ತರಂಗಾಂತರ 102.1 MHz, ಸಮಯ 9:30.

ದೊಡ್ಡಾಟ ಶ್ರೀಕೃಷ್ಣ ಅನುಸಂಧಾನ ಪ್ರಸ್ತುತಿ. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಸಣ್ಣ ಹುಸೇನ್ ಸಾಬ್ ಕೋಳೂರು ಮತ್ತು ಸಂಗಡಿಗರು.

0: ರಚಿಯೆ, ಲೋಕ ಕಲ್ಯಾಣಕ್ಕಾಗಿ ನಾನು ನಿನ್ನ ಪತಿಯಾದ ಮನ್ಮಥನನ್ನು ಆ ರಾಕ್ಷಸರ ಸಂಹಾರಕ್ಕಾಗಿ ಹರನ ತಪಸ್ಸನ್ನು ಕೆಲಸಲಿಕ್ಕೆ ಕಳಿಸಲೇಬೇಕಾಗಿದೆ. ಆದ್ದರಿಂದ ನೀನು ನಿನ್ನ ಗಂಡನನ್ನು ಕೂಡಿಕೊಂಡು ನಿನ್ನ ಗಂಡನ ಆಶೆಯನ್ನು ಬಿಟ್ಟು ಸುಮ್ಮನೆ ನಿನ್ನ ಮಂದಿರಕ್ಕೆ ತೆರಳು. ಮನ್ಮಥನನ್ನು ಈಗ ಹರನ ತಪಸ್ಸನ್ನು ಕೆಲಸಲು ಕಳಿಸುತ್ತೇನೆ.
1: ಎಂಥ ಕೆಟ್ಟ ಕಾರ್ಯಕ್ಕೆ ಮನಸ್ಸು ಮಾಡಿದೆ ನೀವು? ನನ್ನ ಪತಿಯಾದ ಮನ್ಮಥನ ಮುಗುರಿ ನೇತ್ರದಿಂದ ಸುಟ್ಟುಪಟ್ಟು ಮಾದರೆ.
0: ಹೌದು ರತಿ,
1: ಹಾಗೆಯೇ ಮಾವನರಿ. ಇಂಥ ಕಾಮಪಾಲ ತೀರಿತೀನು.
0: ಹೌದು ರತಿ, ಲೋಕ ಕಲ್ಯಾಣಾರ್ಥವಾಗಿ ಭಕ್ತರ ಅಭಿಲಾಷೆಯನ್ನು ಪೂರೈಸುವುದಕ್ಕಾಗಿ ಭಕ್ತ ರಕ್ಷಕರೆಂಬ ಬಿರುದು ಪಡೆದ ನನಗೆ ಕೇವಲ ನನ್ನ ಮಗನ ಮೇಲೆ ಮೋಹ ಬಿಟ್ಟರೆ ಅದು ಲೋಕ ಕಲ್ಯಾಣಕ್ಕೆ ಆಗಬಾರದು. ಆದ್ದರಿಂದ
1: ಹಾಗೇ ಮಾವಯ್ಯ,
0: ಹಾಗೇ ರತಿಯೇ,
1: ಲೋಕಕ್ಕೆ ರಕ್ಷಣೆಗಾಗಿ ನನ್ನ ಪ್ರತಿಯ ಉರುಳನೆ ಅರಣ ನೇತ್ರಕ್ಕೆ ಸುಟ್ಟು ಹೋದರೆ ನನ್ನ ಗತಿ ಏನಾಯಿತು ಮಾವಯ್ಯ ತಿಳಿಸು ನಿನ್ನ ಮುಂದಿನ ವಿಚಾರ.
0: ಹಾಗೇ ರತಿಯೇ, ನೀನೊಬ್ಬಳು ರತಿ ಜಗತ್ತಿಗೆ ಕಲ್ಯಾಣ ಮಾಡಿದ ಕೀರ್ತಿ ನನ್ನದಾಗುತ್ತದೆ. ಸುಮ್ಮನೆ ಮಂದಿರಕ್ಕೆ ತೆರಳುವಂತಹ ಕಥೈತಯ.

0: 黑妹啊，
1: 拉钢炮，
0: 对着对着的，啊，阿爷，不知道那个门门啊，ಈ ಈಗ ನೀವು ಹರನ ತಪಸ್ಸನ್ನು ಕೆಲಸಕ್ಕೆ ಹೋದರೆ ನನ್ನ ಮುಂದಿನ ಗತಿ ಏನು? ಆದ್ದರಿಂದ ನಾನು ನಿನ್ನೊಡನೆ ಬರುತ್ತೇನೆ, ಹೋಗೋಣ ಬಾರೈ ಪತಿದೇವ.
1: ಹೊರಡಿ
0: ಬಾರೈ ಮದನಾ.

0: ಹೇ ಪ್ರಾಣದರ್ಶಿಯಾದ ರತಿ,
1: ಹ
0: ನಾನು ಲೋಕ ಕಲ್ಯಾಣಕ್ಕಾಗಿ
1: ಹ
0: ನನ್ನ ಪಿತನಾದ ಶ್ರೀಹರಿಯು
1: ಹ
0: ಹರನ ತಪವನ್ನು ಕೆಲಸಲಿಕ್ಕೆ ಕೈಲಾಸಕ್ಕೆ ಕಳಿಸುತ್ತಿರುವನು. ಹೇ ಸತಿಯೇ,
1: ಆ ಹೇ ಪ್ರಾಣಕಾಂತ,
0: ಇದೋ ನೋಡು ಇದೇ ಹೇಮಕೂಟವು.
1: ಹ
0: ಅಲ್ಲಿ ಕಾಣುವುದೇ ಗಣಪನ, ಸಾಸ್ವಿ ಕಾಳಿ ಗಣಪನ ಮೂರ್ತಿಯು. ಹೇ ರತಿಯೇ,
1: ಆ ಹೇ ಪ್ರಾಣಕಾಂತ,
0: ಪಂಪಾ ಸರೋವರವು ಹೇಗೆ ಒಲಿಯುತ್ತಿರುವುದು ನೋಡು. ನೀರಿನ ತೆರೆಗಳಿಂದ ಥಳ ಥಳನೆ ಒಳಿದು ಒಳೆದು ಮನ್ಮಥನನ್ನು ಬಾ ಎಂದು ಕರೆದರೆ ಲೋಕ ಕಲ್ಯಾಣಕ್ಕಾಗಿ ಹೊರಟಿರುವ ನಾನು, ನನ್ನಂತ ಒಬ್ಬ ಗಂಡನು ನಿನಗೆ ಸತ್ತರೆ ಮುಂದಿನ ಜನ್ಮದಲ್ಲಿ ಆದರೂ ಪತಿಯಾಗಿ ಹುಟ್ಟಿ ಬರುತ್ತೇನೆ. ಆದ್ದರಿಂದ ನನ್ನ ಆಶೆಯನ್ನು ಬಿಟ್ಟು ನಿನ್ನ ಮಂದಿರಕ್ಕೆ ತೆರಳು ಕಾಂತೆಯೇ ಗುಣವಂತೆ.
1: ಹೇ ಪ್ರಾಣಕಾಂತನಾದ ಮನ್ಮಥನೇ,
0: ಹೇ ಪ್ರಾಣದರ್ಶಿಯೇ,
1: ನೀನು ಲೋಕಕ್ಕೆ ರಕ್ಷಣೆಗಾಗಿ ಹರನ ಉರನೇತ್ರಕ್ಕೆ ಸುಟ್ಟು ಬಸುಮಾದರೆ
0: ಹೌದು
1: ನನ್ನ ಗತಿ ಏನಾಗಿರುವುದು? ಆದ್ರೆ ನನ್ನ ಪತಿ ಹೇವನಾದರೂ ನೀನು ನನ್ನ ಒಡನವಾಗಿ ಕೂಡಿ ನಾನು ಸೋಕಿನಿಂದಿರುವಾಗೆ ಈ ಕಾಡಾರಣ್ಯದಲ್ಲಿ ಬಂದು ಈ ಕೋಗಿಲೆ ಸ್ವರಗಳು ಎಷ್ಟು ಕೇಳಿ ಬರುತ್ತಿರುವುದಲ್ಲ?
0: ಹೌದು ಕಾಂತೆ.
1: ಆ ಹೇ ಪ್ರಾಣಕಾಂತ,
0: ಕೋಗಿಲೆಯ ಸ್ವರಗಳು ನಿನ್ನ ಪಾಲಿಗೆ ಕರ್ಕಶವಾಗಿ ಕೇಳುತ್ತಿರಬಹುದು.
1: ಹೌದು ಪ್ರಾಣಕಾಂತ,
0: ನಾಳಿನ ದಿನವು ನಿನಗೆ ರಂಡಿತನವಾಗಿ ಕಾಣುತ್ತಿರಬಹುದು. ಆದರೆ ಕಾಂತೆ, ಲೋಕ ಕಲ್ಯಾಣಕ್ಕಾಗಿ ಹಣದಪ್ಪನ ಮಾತನ್ನು ನಾನು ಎಂದಿಗೂ ಮೀರುವುದಿಲ್ಲ. ಮನ್ಮಥನಾದ ನಾನು ಎಷ್ಟೋ ದಿನ ತಪಸ್ಸು ಮಾಡುತ್ತಿರುವ ಶಿವನಿಗೆ ನನ್ನ ಕಾಮಬಾಣದಿಂದ ಪಂಚಬಾಣದಿಂದ ನನ್ನ ಪಂಚಬಾಣಗಳಾದ ಅರವಿಂದ, ಅಶೋಕ, ಚೂತ, ನವ ಮಲ್ಲಿಕ ಎಂಬ ನೀಲೋತ್ಪಲ ಎಂಬ ಪಂಚಶರಗಳನ್ನು ಪಡುತರ ಪರಾಕ್ರಮದಿಂದ ಪ್ರಯೋಗಿಸಲ್ ತ್ರಿಭುವನ ವಿಭವದಿಂದ ಅಬಲೇರನ್ನು ಧ್ಯಾನಿಸುವರು. ಆದ್ದರಿಂದ ಹರನ ತಪವನ್ನು ಕೆಡಿಸಿ ಹರನಲ್ಲಿ ಕಾಮ ಉತ್ಪತ್ತಿಯಾಗುವಂತೆ ಮಾಡಿದರೆ ಶ್ರೀ ಹರನು ಆಗ ಹರನು ಗಿರಿಜಾದೇವಿಯನ್ನು ಧ್ಯಾನಿಸುವನು. ಆದ್ದರಿಂದ ನಿನ್ನ ಚಿಂತೆಯನ್ನು ಬಿಟ್ಟು ಮಂದಿರಕ್ಕೆ ತೆರಳು ಕಾಂತೆಯೇ ಗುಣವಂತೆ.
1: ಆಗಲಿ ಪ್ರಾಣಕಾಂತ, ನಿನ್ನ ಆದ್ಯಂತ ನಾನೀಗ ನೀನು ಈ ಘೋರಾಲಯಕ್ಕೆ ಬಂದು ಈ ಕಾಡ ಮೃಗಗಳನ್ನು ಕಂಡು ನನಗೆ ಕಕ್ಕರಾಸದ ಆಗಿರುವುದು. ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ ಪ್ರಾಣಕಾಂತ?
0: ಹೇಳುತ್ತೀರಿ
1: ಕೇಳುವ ಹೇ ರಮಣಾದಿಯನ್ನು ಚೆನ್ನಾಗಿ ಹೇಳುವಂತಾದ್ರು.

0: ಎಂಥ ಶೂರವಿರಬಹುದು, ನನ್ನ ತಪ ಉಗ್ರವಾದ ತಪವನ್ನು ಕೆಡಿಸಿ ಮನ್ಮಥನು ಸುಟ್ಟು ಭಸ್ಮವಾಗಿ ಹೋದನು. ಆಹಾ, ಇವಳಾರು? ಪಾರ್ವತಿ ದೇವಿಯು.
1: ಹೌದು ಹೌದು,
0: ಎಂಥ ಸುಂದರ ಇವಳು. ಪರ್ವತ ರಾಜನ ಮಗಳಾಗಿ ಹುಟ್ಟಿ ಬಂದ ಈ ಪಾರ್ವತಿಯು ಎಂಥ ರೂಪವತಿ. ಎಷ್ಟೋ ದಿನ ಉಗ್ರವಾದ ತಪವನ್ನು ಆಚರಿಸಿದ ನನಗೆ ಈ ಪಾರ್ವತಿಯನ್ನು ಕಂಡು ನನ್ನಲ್ಲಿ ಕಾಮೋತ್ಪತ್ತಿಯಾಗಬೇಕಾದರೆ ಇದಾವ ಜಾಲವು, ಇದೇನು ಇಂದ್ರಜಾಲವೋ ಮಹೇಂದ್ರ ಜಾಲವೋ ತಿಳಿಯದಾಗಿದೆ. ಆಹೇ ನಾರಿ, ನೀನು ಯಾರು?
1: ಆಹೇ ಪ್ರಾಣಪ್ಪ ಅಂತ. ನಾನು ಯಾರಂದ್ರೆ ಪಾರ್ವತಾದೇವಿ ಕುಮಾರಿ ಸತ್ಯಾಳಾದ. ನನ್ನ ಹೆಸರು ಪಾರ್ವತಾದೇವಿ.
0: ಏನು, ನೀನು ಪಾರ್ವತಿ ದೇವಿ?
1: ಹೌದು ಹೌದು ಪ್ರಾಣಕಾಂತ, ನಾನು ನನಗೆ ಪಾರ್ವತಿ ಅಲ್ಲವೇ.
0: ನಾನು ಹಿಂದಕ್ಕೆ ದ್ರಾಕ್ಷಾಯಣಿಯನ್ನು ನೋಡಿದಾಗ ಸಾಕ್ಷಾತ್ ದ್ರಾಕ್ಷಾಯಣಿಯ ರೂಪವೇ ನಿನ್ನಲ್ಲಿ ಎದ್ದು ಕಾಣುತ್ತೇನೆ.
1: ಹಾಗೆ ಹಾಗೆ ಪ್ರಾಣಕಾಂತ,
0: ಹಾಗೆ ಪ್ರಾಣದರ್ಶಿ,
1: ಹಿಂದಕ್ಕೆ ನೀನು ದ್ರಾಕ್ಷಾಯಣಿಯಾಗಿ ರೂಪವಾಗಿ ತಾಳಿದಾಗ ಈಗ ಹರನು ಉರನೇತ್ರದಿಂದ ಯಾವ ಮನುಷ್ಯನು ಸುಟ್ಟು ಪಂದ ಹಾಗಿರುವಲ್ಲ. ಇದರ ಕಾಂತಿವನಿ ಹೇಳು.
0: ಆಹೇ ದ್ರಾಕ್ಷಾಯಣಿಯಾದ ಹುಟ್ಟಿ ಬಂದಂತಹ ಪಾರ್ವತಿ ದೇವಿಯೇ ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕಾಗಿ ತಾರಕಾಸುರನೆಂಬ ದೈತ್ಯನು ಬ್ರಹ್ಮನಿಂದ ವರವನ್ನು ಪಡೆದು.
1: ಹೇ ಪ್ರಾಣಕಾಂತ, ತಾರಕಾಸುರ ಬ್ರಹ್ಮನು ಯಾವ ರೀತಿಯಿಂದ ವರವನ್ನು ಪಡೆದನು?
0: ಬ್ರಹ್ಮನಿಂದ ವರವನ್ನು ಪಡೆದು ಯಾರಿಂದಲೂ ಮರಣವಾಗಬಾರದೆಂಬ ವರವನ್ನು ಪಡೆದಿದ್ದನು. ಆದರೆ ಲೋಕ ಬ್ರಹ್ಮನಾದ ಶ್ರೀ ಸೃಷ್ಟಿಕರ್ತನು ಯಾರಾದರೂ ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಸಾವು ಬರಲೇಬೇಕು, ಆದ್ದರಿಂದ ಶಿವಪುತ್ರನಿಂದ ಶಿವಕುಮಾರರಿಂದ ನಿನಗೆ ಮರಣ ಬರಲಿ ಎಂದು ವರವನ್ನು ಕೊಟ್ಟರು. ಆಗ ಶಿವಕುಮಾರನ ಹುಟ್ಟಲಿಕ್ಕೆ ಶ್ರೀ ವಿಷ್ಣುವು ಪರಮೇಶ್ವರನು ತಪವನ್ನು

0: ಕಲ್ಪಿಸಿದ ಮೇಲೆ ಪರಮೇಶ್ವರನಿಗೆ ಮಕ್ಕಳು ಹೇಗೆ ಆಗುತ್ತವೆ? ಆದ್ದರಿಂದ ಪರಮಾತ್ಮನ ಉಗ್ರ ತಪವನ್ನು ಕೆಡಿಸಬೇಕಾದ್ರೆ ಮನ್ಮಥನನ್ನು ತಪವನ್ನು ಕೆಡಿಸಲಿಕ್ಕೆ ಕಳಿಸಿದರೆ ಪಂಚಶರಗಳಿಂದ ಪರಮಾತ್ಮನ ಮೇಲೆ ಬಾಣ ಪ್ರಯೋಗ ಮಾಡಿದ ಮನ್ಮಥನು ಆ ಬಾಣದ ಕಾಮ ಪ್ರತಿಯೊಬ್ಬ ಮನುಷ್ಯನು ಆ ಬಾಣಕ್ಕೆ ಕಾಮಾತುರನಾಗುತ್ತಾನೆ. ಆದ್ದರಿಂದ ನಾನು ನಿನ್ನಲ್ಲಿ ವಿರಕ್ತವಾಗಿದ್ದೇನೆ. ಆಹೇ ಪಾರ್ವತಿಯೇ,
1: ಆಹೇ
0: ನಿನ್ನ ತಂದೆಯಾದ ಪರ್ವತ ರಾಜನಿಗೆ ನಾನು ಹೇಳುತ್ತೇನೆ, ಪರಮೇಶ್ವರನನ್ನು ನನ್ನನ್ನು ಮೆಚ್ಚಿದ್ದಾನೆ ಪರಮೇಶ್ವರ. ನೀನು ನಿನ್ನ ತಂದೆಗೆ ಹೇಳು, ಪರಮೇಶ್ವರನು ನನ್ನನ್ನು ಮೆಚ್ಚಿದ್ದಾನೆ ತಂದೆ. ಪರಮೇಶ್ವರನೇ ನನ್ನ ನಿಜವಾದ ವರನು, ಪರಮೇಶ್ವರನೇ ನನ್ನ ನಿಜವಾದ ಪತಿಯು ಎಂದು ಹೇಳುತ್ತೇನೆ. ಆದ್ದರಿಂದ ನೀನು ಇಂದು ನನ್ನನ್ನು ವಿವಾಹ ಆಗಲು ನನ್ನನ್ನು ಏಕಾಗ್ರತಿಗೆ ಬರಬೇಕು. ಕಾಂತೆ ಕೂಡ ಮಂತೆ
1: ಆದರೆ ಪ್ರಾಣಕಾಂತ ನಿನ್ನಿಂದ ಬರುತ್ತೆ.
0: ಶ್ರೀ ಪಾರ್ವತಿ ನೀ ಪಾರೋ, ಶ್ರೀ ಪಾರ್ವತಿ ನೀ ಪಾರೋ, ಇಂತ ಶುಭ ಸಮಯ

ಇದುವರೆಗೂ ದೊಡ್ಡಾಟ ಶ್ರೀಕೃಷ್ಣ ಅನುಸಂಧಾನ ಕೇಳಿದ್ರಿ. ಪ್ರಸ್ತುತಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಸಣ್ಣ ಹುಸೇನ್ ಸಾಬ್ ಕೋಳೂರು ಮತ್ತು ಸಂಗಡಿಗರು.

ಇದುವರೆಗೂ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮೆಂಡೋಲಿನ್ ವಾದನದ ಧ್ವನಿ ಮುದ್ರಿಕೆಯನ್ನು ಕೇಳಿದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 10:30. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ದೇವತೆ ಚಿತ್ರದ ಗೀತೆಯನ್ನು ಕೇಳಿ. ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ವಿಶ್ವನಾಥನ್ ಅವರ ಸಂಗೀತ ಸಂಯೋಜನೆ ಇದೆ.

ಕೇಳುಗ ಸ್ನೇಹಿತರೆ, ಈಗ ಸಮಯ 10:34 ಆಗಿದೆ. ಈಗ ಕೇಳಿ ಹಿಂದಿ ಚಿತ್ರಗೀತೆಗಳನ್ನು. ಮೊದಲಿಗೆ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆ.

ನರೇಂದ್ರ ಶರ್ಮಾ ಅವರ ಗೀತ ರಚನೆ, ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಸಂಗೀತದಲ್ಲಿ, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆ.

ಆನಂದ್ ಭಕ್ಷಿಯವರ ಗೀತ ರಚನೆ, ಕಲ್ಯಾಣ್ಜಿ ಆನಂದ್ಜಿಯವರ ಸಂಗೀತದಲ್ಲಿ, ಮಹೇಂದ್ರ ಕಪೂರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಬೈರಾಗ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆ ಬೈಜು ಬಾವ್ರಾ ಚಿತ್ರದಿಂದ ಕೇಳಿ.

ನಾಳಿನ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಹೊಸ ಚಿತ್ರಗೀತೆಗಳು, 5:30ಕ್ಕೆ ಹೂವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ, 6:15ಕ್ಕೆ ಆರೋಗ್ಯ ಭಾಗ್ಯದಲ್ಲಿ ಮಧುಮೇಹ ಮತ್ತು ರೆಟಿನೋಪತಿ ಕುರಿತು ರಾಯಚೂರಿನ ಪೂಜಾರಿ ಐ ಹಾಸ್ಪಿಟಲ್ನ ರೆಟಿನಾ ತಜ್ಞರಾದ ಡಾಕ್ಟರ್ ನಂದಾ ಪೂಜಾರಿ ಅವರೊಂದಿಗೆ ಸಂದರ್ಶನ. 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ, 8:30ಕ್ಕೆ ಜನಪದ ಸಂಗೀತ, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ನಾಟಕ ವಿಷಕನ್ನೆ ನಿರ್ದೇಶನ ವಿಮಾ ಜಗದೀಶ್ ಮತ್ತು ಶಂಕರ್ ಎಸ್ ಭಟ್, 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ನಾರಾಯಣ ಸ್ವಾಮಿಯವರ ಗಾಯನದ ಧ್ವನಿ ಮುದ್ರಿಕೆ, 10:30ಕ್ಕೆ ಕನ್ನಡ ಚಿತ್ರಗೀತೆಗಳು. ಇದುವರೆಗೂ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:12. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಗಿಯುವುದು. ಬೆಳಗಿನ ಪ್ರಸಾರ ಕಾರ್ಯ ಎಂದಿನಂತೆ 5:53ಕ್ಕೆ ಆರಂಭವಾಗುವುದು. ಅಲ್ಲಿಯವರೆಗೂ ನಿಮ್ಮ ರೇಡಿಯೋ ಸಖಿ ಸಂಧ್ಯಾಗೆ ಅನುಮತಿ ಕೊಡಿ. ಶುಭರಾತ್ರಿ. ಜಯ ಹಿಂದ್.